ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರುಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 15ನೇ ತಾರೀಖು. ಈಗ ಸಮಯ 5:58:50. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಅಶ್ವಿನಿಯ ನಮಸ್ಕಾರ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಈಗ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ.
2: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನು ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನಲೋಕವನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ, ಅದು ಮನಸ್ಸಿಗೆ ಬೆಳಕು ನೀಡುವ ದೀಪ

0: ಪ್ರಭುವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನು ನಾವು ನೋಡೋದಾದರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತೂ ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನು ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
1: ಇದುವರೆಗೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ರೈತರಿಗೆ ಸಲಹೆ.
2: Thirty-five years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ, ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು, ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ

0: ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ ನಾಲ್ಕು ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ ಎರಡು ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು ಒಂದರಿಂದ ಎರಡು ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆಯುತ್ತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ 3 ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದ್ರಿ.

0: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ ವಚನಾಮೃತ
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ಧಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಭಕ್ತಿ ಮಾರ್ಗವನ್ನು ಮನದ ವಿಕಾರವನ್ನು ಕಳೆಯುವ ಮೂಲಕ ವಿಚಾರಗಳ ಮಂಥನದೊಡನೆ ಸಾಧಿಸಿದವರು ಬಸವಾದಿ ಪ್ರಮಥರು. ಆ ಘನ ವಿಚಾರಗಳೇ ಹೊಸ ಧರ್ಮದ ಉದಯಕ್ಕೆ ಕಾರಣವಾಗಿ ಅಜ್ಞಾನದ ಕತ್ತಲೆ ಅಹಂಕಾರ ಆಲಸ್ಯಗಳ ಜಡತೆ ಹರಿದು ಹೊಸ ಬೆಳಕು ಮೂಡಿತು.
3: ಜಗಜ್ಯೋತಿ ಬಸವಣ್ಣನವರ ಒಂದು ವಚನ ಹೀಗಿದೆ: ಬೆಳಗಿನೊಳಗಣ ಬೆಳಗು ಮಹಾಬೆಳಗು, ಶಿವಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಳ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ. ಸೂರ್ಯ ಚಂದ್ರ ನಕ್ಷತ್ರಗಳಿಗೆಲ್ಲ ಬೆಳಕು ನೀಡಿದ ಆ ಮಹಾಬೆಳಗು ಶಿವ. ಆತ ಅರಿವಿನ ಕಣ್ಣಿಗೆ ಮಾತ್ರ ಕಾಣುವಂಥವನು. ಅಂಗೈಯಲ್ಲಿನ ಲಿಂಗಾರಾಧನೆ ಮೂಲಕವೇ ಆತ ನಮಗೆ ಕಾಣಸಿಗುತ್ತ.

0: ತನಿವಿನ ಕೊರತೆಗೆ ಸುಳಿ ಸುಳಿದು,
1: ಮನದ ಕೊರತೆಗೆ ನೆನೆ ನೆನೆದು,
0: ಭಾವದ ಕೊರತೆಗೆ ತಿಳಿ ತಿಳಿದು,
1: ಶಬ್ದದ ಕೊರತೆಗೆ ಉಲಿದುಲಿದು, ಗುಹೇಶ್ವರನೆಂಬ ಲಿಂಗವು ಮನದಲ್ಲಿ ನೆಲೆಗೊಳ್ಳ

0: ಅಲ್ಲಂ ಪ್ರಭುಗಳು ಬೆಳಗಾವಿಯಿಂದ ತಮ್ಮ ಸಾಧನಾ ಜೀವನವನ್ನು ಆರಂಭಿಸಿದರು. ಸಂಚಾರಿಯಾಗಿ ಭಾರತವನ್ನೆಲ್ಲ ಸುತ್ತಿದವರು. ಹಿಮಾಲಯದಲ್ಲಿ ನೆಲೆ ನಿಂತು ತಪಸ್ಸಾಧನೆಗೈದವರು. ಉತ್ತರದ ಗಾಂಧಾರದಿಂದ ದಕ್ಷಿಣದ ಶ್ರೀಶೈಲದವರೆಗೆ ಸಂಚಾರ ಮಾಡಿ ಸಾಧನೆ ಬೋಧನೆ ಮಾಡಿ ಬಯಲುಕಾಯ ಸಿದ್ಧಿ ಮಾಡಿಕೊಂಡವರು. ಇಷ್ಟೆಲ್ಲ ಕಾಯ ವಾಚ ಮನಸ ಸಾಧನೆ ಮಾಡಿದರೂ ಅಲ್ಲಮ್ಮ ಪ್ರಭುಗಳಿಗೆ ಸಮಾಧಾನವಿಲ್ಲ. ಅದನ್ನೇ ಅವರು ಈ ವಚನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ.
1: ಆಸೆಯೇ ದುಃಖಕ್ಕೆ ಮೂಲ ಕಾರಣ. ತನು ಮನಗಳ ಆಸೆಗಳು ವಿಚಿತ್ರವಾದವುಗಳು. ಮನದ ಹಿಂದೆ ಬೆನ್ನತ್ತಿದ ತನು ದುರ್ಬಲವಾಗುತ್ತದೆ. ಆ ದೌರ್ಬಲ್ಯವನ್ನು ನೀಗಲು ಪ್ರಸಾದ ಕಾಯವಾಗಬೇಕು. ತನುವನ್ನು ದುರ್ಬಲರ ಸೇವೆಗೆ ನಿಯುಕ್ತಿಗೊಳಿಸಬೇಕು. ಜಂಗಮಶೀಲನಾಗಿ ಗುರುವನ್ನು ಜ್ಞಾನಿಯನ್ನು ಹುಡುಕುವ ಕೈಂಕರ್ಯದಲ್ಲಿ ತೊಡಗಿಕೊಳ್ಳಬೇಕು. ಮನದ ಕೊರತೆ ನೀಗಲು ಸಿದ್ಧನಾಗಬೇಕು.
0: ಮಾನವ ಸಮಾಜ ಜೀವಿ. ಸಮಾಜದ ಎಲ್ಲರೊಡನೆ ನಕ್ಕು ನೆಲೆದಾಡುವ ಅವಕಾಶವನ್ನ ಪಡೆದವನೇ ಧನ್ಯ. ಅದಕ್ಕೋಸ್ಕರ ಕಲಾ ಪ್ರವೀಣನಾಗಿರಬೇಕು. ಸಂಸ್ಕೃತಿಯ ಆಗರವಾಗಿರಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತು ತೂಕಬದ್ಧವಾಗಿರಬೇಕು. ಲಿಂಗ ಮೆಚ್ಚಿ ಹೌದೌದು ಎನ್ನುವಂತಿರಬೇಕು.
1: ಸಾಧಕನಿಗೆ ಮಾತನಾಡುವ, ಭಾಷಣ ಮಾಡುವ, ಉಪದೇಶ ನೀಡುವ, ಬೋಧನೆ ಮಾಡುವ ಬಯಕೆ ಇರುತ್ತದೆ. ಜ್ಞಾನದ ಮಹಾಪೂರವೇ ಆದ ಆತ ಜನಸಾಮಾನ್ಯರಿಗೆ ತನ್ನ ಜ್ಞಾನದ ಅರಿವು ಹೇಳುತ್ತಾ ಅವರಿಗೆ ಜಗದ ಇರುವು ತಿಳಿಸಿ ಅರಿವಿನಂಗಳ ವಿಸ್ತರಿಸಲು ನೆರವಾಗುತ್ತಾನೆ. ಮಂತ್ರ ಪಠಣ ಪಾರಾಯಣಗಳು ತಕ್ಕ ಮಟ್ಟಿಗೆ ಕೇಳುಗರ ಸಾಧನೆಗೆ ನೆರವಾಗುವಂಥವು.
0: ಶಬ್ದದ ಕೊರತೆಯನ್ನು ನೀಗಿಸುವ ಮತ್ತೊಂದು ಪರ್ಯಾಯ ಮಾರ್ಗವೆಂದರೆ ಸಂಗೀತ ಸಾಧನೆ. ಸಂಗೀತ ಸಾಧಕರು ಯೋಗಿಯ ಜೀವನ ನಡೆಸುವಂತವರು. ಇಂಪಾದ ಹಾಡಿನ ಮೂಲಕ ರಾಗಲಹರಿ ನಡೆಸಿ ಜನಸಾಮಾನ್ಯರನ್ನ ಮಂತ್ರಮುಗ್ಧರನ್ನಾಗಿಸುತ್ತಾರೆ. ಸಂಗೀತವೆಂದರೆ ಶಾಂತಿ, ಸಂಗೀತವೇ ಯೋಗ. ನಿರ್ಮಲವಾದ ಜೀವನ ವಿಚಾರಗಳು ಲಹರಿಯ ಧಾರೆ ಎರೆಯುವ ಗುಣಗಳಿಂದಲೇ ಗುಹೇಶ್ವರನೆಂಬ ಲಿಂಗ ಮನದಲ್ಲಿ ನೆಲೆಗೊಳ್ಳಬಲ್ಲದು ಎಂದು ಬೀಗುತ್ತಾರೆ ಅಲ್ಲಮ ಪ್ರಭುಗಳು.
1: ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತ್ತೆಂಬೆನು. ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದರೆಂಬೆನು. ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನಯ್ಯ, ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣಿ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು. ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಚನ್ನಮಲ್ಲಿಕಾರ್ಜುನನನ್ನ ಕಾಣುವ ಹಂಬಲದಲ್ಲಿ ಅಕ್ಕ ಎಂತಹ ಕಷ್ಟಗಳು ಬಂದರೂ ಎಲ್ಲವನ್ನೂ ಎದುರಿಸಿ ನಿಲ್ಲಬಲ್ಲೆನು ಎಂಬ ಆತ್ಮಸ್ಥೈರ್ಯವನ್ನು ತನ್ನ ವಚನಗಳ ಮೂಲಕ ನಮಗೆ ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಧೈರ್ಯದಿಂದ ಬದುಕನ್ನು ಎದುರಿಸುವ ಪರಿ ಹೇಗೆ ಎಂಬುದನ್ನು ಇಲ್ಲಿ ಅರುಹಿದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕರು ಏನಾದರೂ ಕಷ್ಟಗಳು ಬಂದರೆ ಹತಾಶರಾಗಿ ಸೋತು ಹೋದಂತೆ ವರ್ತಿಸುತ್ತಾರೆ. ಅಂಥವರಿಗೆ ಅಕ್ಕನ ಈ ವಚನಗಳು ಸ್ಫೂರ್ತಿಯಾಗುತ್ತವೆ. ಬೆಂಕಿಯ ಕಿಡಿಗಳು ಬಿದ್ದರೆ ಅವಳ ಹಸಿವು ನೀರಡಿಕೆಗಳು ದೂರವಾಗುತ್ತವೆ. ಎಂತಹ ಧೈರ್ಯ, ಎಂತಹ ಆತ್ಮಸ್ಥೈರ್ಯ ಅಕ್ಕನಲ್ಲಿದೆ ನೋಡಿ. ಕಿಡಿ ಕಿಡಿ ಕೆದರಿದಡೆ ಎಂದರೆ ಬೆಂಕಿಯ ಕಿಡಿಗಳು ಅವಳ ದೇಹದ ಮೇಲೆ ಉದುರಿದಾಗ ಅವಳು ಅಂಜಲಿಲ್ಲ, ಧೈರ್ಯದಿಂದ ಹೇಳುತ್ತಾಳೆ, ನನ್ನ ಹಸಿವು ದೂರಾಯಿತು, ನನ್ನ ನೀರಡಿಕೆ ದೂರಾಯಿತು ಎಂದು. ಇನ್ನು ಆಕಾಶವೇ ಮೇಲೆ ಬಿದ್ದರೆ, ಮುಗಿಲು ಹರಿದು ಬಿದ್ದಡೆ, ನನಗೆ ಮಜ್ಜನ ಕೆರೆದರು, ನನಗೆ ಸ್ನಾನ ಮಾಡಿಸಿದ ಹಾಗೆ ಎನ್ನುತ್ತಾಳೆ. ಜೋರಾಗಿ ಮಳೆ ಬರುವ ಸಂದರ್ಭದಲ್ಲಿ ಹೆದರಿ ಓಡುವ ನಮ್ಮಂಥವರಿಗೆ ಅಕ್ಕನ ಈ ಒಂದು ವಚನ ನಿಸರ್ಗದ ಉದಾಹರಣೆಗಳನ್ನೇ ನೀಡುತ್ತಾ ಅಕ್ಕ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಸಾಗುತ್ತಾಳೆ. ಹೀಗಾಗಿ ಆಕಾಶವೇ ಮೇಲೆ ಬಿದ್ದರೂ ಸಹಿತ ಅವಳು ಹೆದರಲಾರಳು. ಹಾಗೆಯೇ ನಮಗೂ ಕೂಡ ಹೆದರದಿರಿ ಎನ್ನುವ ಅಭಯವನ್ನು ನೀಡುತ್ತಾಳೆ. ಇನ್ನು ತನ್ನ ಪ್ರಾಣವೇ ಶಿರ ಹರಿದು ಬಿದ್ದರೆ ಎನ್ನುವಲ್ಲಿ, ಇನ್ನು ತನ್ನ ಪ್ರಾಣವೇ ಕಳಚಿ ಬೀಳುವ ಸಂದರ್ಭದಲ್ಲಿಯೂ ಕೂಡ ನಾನು ಹೆದರಲಾರೆ, ನಾನು ಅಂಜಲಾರೆ, ಏಕೆಂದರೆ ನಾನು ಚನ್ನಮಲ್ಲಿಕಾರ್ಜುನನನ್ನು ಸೇರುತ್ತಿದ್ದೇನೆ ಎನ್ನುವ ಧೈರ್ಯ ನನ್ನಲ್ಲಿದೆ. ತನ್ನ ಜೀವವನ್ನು ಅರ್ಪಿಸುವ ಒಂದು ಭಕ್ತಿಭಾವದ ವಿಚಾರವನ್ನೂ ಕೂಡ ಅವಳು ತನ್ನ ವಚನಗಳಲ್ಲಿ ತೋರಿಸುತ್ತಾರೆ. ಮನದಲ್ಲಿರಲಿ ಚನ್ನಮಲ್ಲಿಕಾರ್ಜುನನ ಭಾವ, ಅಂದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎನ್ನುವ ಸಹಜ ವಿಚಾರಗಳನ್ನೂ ಕೂಡ ನೀವು ಎದುರಿಸಿ ಮುನ್ನಡೆಯಿರಿ ಎನ್ನುವ ಚೇತೋಹಾರಿ ವಿಚಾರಧಾರೆಗಳು. ಸಹಜ ವಿಚಾರಗಳೆಂದರೇನು? ಹುಟ್ಟು ಸಾವು. ಮನುಷ್ಯನಿಗೆ ಹುಟ್ಟು ಸಾವುಗಳೆರಡೂ ಒಂದರ ಬೆನ್ನಿಗೆ ಇನ್ನೊಂದು ಅಂಟಿಕೊಂಡು ಬಂದಿರುವ ವಿಷಯಗಳು. ಹೀಗಾಗಿ ಸಾವಿಗೆ ನೀವು ಹೆದರದಿರಿ. ಇನ್ನೊಂದು ತನ್ನ ವಚನದಲ್ಲಿಯೇ ಅಕ್ಕ ಹೇಳುತ್ತಾಳೆ, ಹೆದರದಿರು ಮಣವೇ, ಬೆದರದಿರು ಮಣವೇ ಎಂದು. ಅಂದರೆ ಅಕ್ಕನಲ್ಲಿ

0: ಧೈರ್ಯ ಎಷ್ಟಿದೆ ಎನ್ನುವುದನ್ನು ಅದನ್ನು ಇಂದಿನ ಯುವಜನಾಂಗ ತಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನೂ ಕೂಡ ನಾವು ಅರಿತುಕೊಳ್ಳಬೇಕು. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಿಷಯಾದೊಡೆ ಕೆರೆಹಳ್ಳ ಬಾವಿಗಳೇ ಉಂಟು ಎಂದು ಅತ್ಯಂತ ಧೈರ್ಯದಿಂದ ಅಂದಿನ ಕಾಲದಲ್ಲಿಯೇ ಹೇಳಿದ ಅಕ್ಕ, ಇಂದು ಅನೇಕ ಸೌಲಭ್ಯಗಳನ್ನು ಹೊಂದಿದ ನಾವು ಹೆದರದೆ ಬದುಕನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ ಬದುಕನ್ನು ಎದುರಿಸುವ ಒಂದು ಧೈರ್ಯ ನಮ್ಮಲ್ಲಿರಬೇಕು. ಬದುಕನ್ನು ನಿರಾಕರಿಸುವ ಗೋಜಿಗೆ ನೀವು ಹೋಗದಿರಿ. ಬದುಕನ್ನು ಅತ್ಯಂತ ಸಂತಸದಿಂದ ಸ್ವೀಕರಿಸಿ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ, ಕಷ್ಟಗಳ ನಂತರ ಸುಖದ ದಿನಗಳು ಬಂದೇ ಬರುತ್ತವೆ ಎಂಬ ಭಾವವನ್ನು ಅಕ್ಕನ ಈ ವಚನದಲ್ಲಿ ನಾವು ಕಾಣುತ್ತೇವೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ 12ನೆಯ ಶತಮಾನದಲ್ಲಿ ಅಕ್ಕರಗಳನ್ನು ಹೊಂದಿದ ನಾವು ಹೆದರದೆ ಬದುಕನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ ಬದುಕನ್ನು ಎದುರಿಸುವ ಒಂದು ಧೈರ್ಯ ನಮ್ಮಲ್ಲಿರಬೇಕು. ಬದುಕನ್ನು ನಿರಾಕರಿಸುವ ಗೋಜಿಗೆ ನೀವು ಹೋಗದಿರಿ. ಬದುಕನ್ನು ಅತ್ಯಂತ ಸಂತಸದಿಂದ ಸ್ವೀಕರಿಸಿ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ, ಕಷ್ಟಗಳ ನಂತರ ಸುಖದ ದಿನಗಳು ಬಂದೇ ಬರುತ್ತವೆ ಎಂಬ ಭಾವವನ್ನು ಅಕ್ಕನ ಈ ವಚನದಲ್ಲಿ ನಾವು ಕಾಣುತ್ತೇವೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ 12ನೆಯ ಶತಮಾನದಲ್ಲಿ ಅಕ್ಕ ರಚಿಸಿದ ಈ ವಚನ 21ನೆಯ ಶತಮಾನದಲ್ಲಿ ಇಂದಿಗೂ ಕೂಡ ನಮ್ಮೆಲ್ಲರಿಗೆ ಇದು ಪ್ರಸ್ತುತವೆನಿಸುತ್ತದೆ. ಎಂತಹದೇ ಸಂದರ್ಭದಲ್ಲಿಯೂ ಹತಾಶರಾಗದೆ, ಧೈರ್ಯಗೆಡದೆ, ಅಂಜದೆ, ಅಳುಕದೆ ಬದುಕನ್ನು ನಾವು ಎದುರಿಸಬೇಕು, ಬದುಕಿನಲ್ಲಿ ನಾವು ಮುನ್ನಡೆಯಬೇಕು ಎನ್ನುವ ಧೈರ್ಯದ ಮಾತುಗಳು ಅಕ್ಕನ ಈ ವಚನದಲ್ಲಿ ನಾವು ಗುರುತಿಸುತ್ತೇವೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
2: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬಯೋಮೆಟ್ರಿಕ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿಜೇತ್ ಸ್ವಾದಿ.
5: ಇಂದಿನ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ಮತ್ತು ಗುರುತಿನ ದೃಢೀಕರಣ ಬಹಳ ಮುಖ್ಯವಾಗಿದೆ. ಮೊಬೈಲ್ ಫೋನ್ನಿಂದ ಬ್ಯಾಂಕ್ವರೆಗೆ, ಶಾಲೆಯಿಂದ ಸರ್ಕಾರಿ ಕಚೇರಿಯವರೆಗೆ ಎಲ್ಲೆಡೆ ನಾವು ನೀವು ನಿಜವಾಗಿಯೂ ಆ ವ್ಯಕ್ತಿಯೇ ಎಂಬ ಪ್ರಶ್ನೆಗೆ ತಂತ್ರಜ್ಞಾನದ ಮೂಲಕ ಉತ್ತರ ನೀಡುತ್ತೇವೆ. ಈ ಕ್ಷೇತ್ರದಲ್ಲಿ ಬಯೋಮೆಟ್ರಿಕ್ ತಂತ್ರಜ್ಞಾನ ಮಹತ್ತರ ಪಾತ್ರ ವಹಿಸುತ್ತದೆ. ಬಯೋಮೆಟ್ರಿಕ್ ಎಂಬ ಪದದ ಅರ್ಥವೇನು? ಬಯೋ ಎಂದರೆ ಜೀವ ಅಥವಾ ಮಾನವ ದೇಹ, ಮೆಟ್ರಿಕ್ ಎಂದರೆ ಅಳತೆ, ಅಂದರೆ ವ್ಯಕ್ತಿಯ ದೇಹದ ಅಥವಾ ವರ್ತನೆಯ ವೈಶಿಷ್ಟ್ಯಗಳನ್ನು ಆಧರಿಸಿ ಅವನನ್ನು ಅಥವಾ ಅವಳನ್ನು ಗುರುತಿಸುವ ತಂತ್ರಜ್ಞಾನವೇ ಬಯೋಮೆಟ್ರಿಕ್ ತಂತ್ರಜ್ಞಾನ. ಪ್ರತಿಯೊಬ್ಬ ವ್ಯಕ್ತಿಯ ಬೆರಳಚ್ಚು ವಿಭಿನ್ನವಾಗಿರುತ್ತದೆ. ಹಾಗೆಯೇ ಕಣ್ಣಿನ ಐರಿಸ್ ವಿನ್ಯಾಸ, ಮುಖದ ರಚನೆ, ಧ್ವನಿ, ಸಹಿ, ನಡೆಯುವ ಶೈಲಿ ಇವುಗಳೆಲ್ಲವೂ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಆಗಿರುತ್ತವೆ. ಈ ವಿಶಿಷ್ಟ ಲಕ್ಷಣಗಳನ್ನು ಕಂಪ್ಯೂಟರ್ ತಂತ್ರಜ್ಞಾನದ ಸಹಾಯದಿಂದ ಗುರುತಿಸಿ ವ್ಯಕ್ತಿಯ ಗುರುತನ್ನು ದೃಢೀಕರಿಸಲಾಗುತ್ತದೆ. ಬಯೋಮೆಟ್ರಿಕ್ ತಂತ್ರಜ್ಞಾನವನ್ನು ನಾವು ಇಂದು ಅನೇಕ ಕ್ಷೇತ್ರಗಳಲ್ಲಿ ನೋಡಬಹುದು. ಮೊಬೈಲ್ ಮೊಬೈಲ್ ಫೋನ್ ಅನ್ಲಾಕ್ ಮಾಡಲು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಬಳಸುತ್ತೇವೆ. ಬ್ಯಾಂಕ್ಗಳಲ್ಲಿ ಹಣ ವ್ಯವಹಾರ ಮಾಡಲು, ಕಚೇರಿಗಳಲ್ಲಿ ಹಾಜರಾತಿ ದಾಖಲಿಸಲು, ಆಧಾರ್ ಸೇವೆಗಳಲ್ಲಿ ಗುರುತಿನ ದೃಢೀಕರಣಕ್ಕೆ, ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಪರಿಶೀಲನೆಗೆ ಹಾಗೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಸಹ ಈ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ಬಯೋಮೆಟ್ರಿಕ್ ತಂತ್ರಜ್ಞಾನದಲ್ಲಿ ಹಲವಾರು ವಿಧಗಳಿವೆ. ಮೊದಲನೆಯದು ಫಿಂಗರ್ ಪ್ರಿಂಟ್ ಅಥವಾ ಬೆರಳಚ್ಚು ಗುರುತಿಸುವಿಕೆ. ಇದು ಅತ್ಯಂತ ಸಾಮಾನ್ಯ ಹಾಗೂ ಹೆಚ್ಚು ಬಳಕೆಯಲ್ಲಿರುವ ವಿಧಾನ. ವ್ಯಕ್ತಿಯ ಬೆರಳಚ್ಚನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ನಂತರ ಮತ್ತೆ ಬೆರಳಚ್ಚು ನೀಡಿದಾಗ ಅದು ಹೊಂದಿಕೆಯಾಗುತ್ತದೆಯೇ ಎಂದು ಪರಿಶೀಲಿಸಲಾಗುತ್ತದೆ. ಎರಡನೆಯದು ಫೇಸ್ ರಿಕಗ್ನಿಷನ್, ಅಂದರೆ ಮುಖ ಗುರುತಿಸುವಿಕೆ. ಈ ತಂತ್ರಜ್ಞಾನದಲ್ಲಿ ಕ್ಯಾಮರಾ ಮೂಲಕ ವ್ಯಕ್ತಿಯ ಮುಖದ ವಿನ್ಯಾಸವನ್ನು ಗುರುತಿಸಿ ದೃಢೀಕರಿಸಲಾಗುತ್ತದೆ. ಇತ್ತೀಚಿನ ಸ್ಮಾರ್ಟ್ಫೋನ್ಗಳು ಹಾಗೂ ಕೆಲವು ಭದ್ರತಾ ವ್ಯವಸ್ಥೆಗಳಲ್ಲಿ ಇದು ಬಹಳ ಜನಪ್ರಿಯವಾಗಿದೆ ಹಾಗೂ ಸುರಕ್ಷಿತ ವ್ಯವಸ್ಥೆಯಾಗಿದೆ. ಮೂರನೆಯದು ಐರಿಸ್ ಸ್ಕ್ಯಾನಿಂಗ್. ನಮ್ಮ ಕಣ್ಣಿನ ಒಳಭಾಗದಲ್ಲಿರುವ ಐರಿಸ್ ವಿನ್ಯಾಸ ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿರುತ್ತದೆ. ಇದು ಅತ್ಯಂತ ಸುರಕ್ಷಿತ ವಿಧಾನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ಐರಿಸ್ ಮಾದರಿಯನ್ನು ನಕಲಿ ಮಾಡುವುದು ತುಂಬಾ ಕಷ್ಟ. ನಾಲ್ಕನೆಯದು ವಾಯ್ಸ್ ರಿಕಗ್ನಿಷನ್, ಅಂದರೆ ಧ್ವನಿ ಗುರುತಿಸುವಿಕೆ. ವ್ಯಕ್ತಿಯನ್ನು ಆತನ ಧ್ವನಿಯ ಆಧಾರದಲ್ಲಿ ಗುರುತಿಸುವ ವಿಧಾನ ಇದು. ಕೆಲವು ಬ್ಯಾಂಕ್ ಸೇವೆಗಳು ಹಾಗೂ ಮೊಬೈಲ್ ಸಹಾಯಕ ವ್ಯವಸ್ಥೆಗಳು ಇದನ್ನು ಬಳಸುತ್ತವೆ.

0: ಕೆಲವು ಆಧುನಿಕ ಹಾಗೂ ಸಂಶೋಧನೆಯಲ್ಲಿರುವ ವ್ಯವಸ್ಥೆಗಳಲ್ಲಿ ವ್ಯಕ್ತಿಯ ನಡೆಯುವ ಶೈಲಿ ಅಥವಾ ಸಹಿಯನ್ನು ಕೂಡ ಗುರುತಿನ ದೃಢೀಕರಣಕ್ಕೆ ಬಳಸುವ ಪ್ರಯತ್ನವೂ ಸಹ ನಡೆದಿದೆ. ಈ ತಂತ್ರಜ್ಞಾನದ ಪ್ರಮುಖ ಲಾಭವೆಂದರೆ ಸುರಕ್ಷತೆ. ಪಾಸ್ವರ್ಡ್ಗಳನ್ನು ಮರೆತು ಬಿಡಬಹುದು, ಕೆಲವೊಮ್ಮೆ ಅವು ಕಳವಾಗಬಹುದು, ಆದರೆ ಬೆರಳಚ್ಚು ಅಥವಾ ಕಣ್ಣಿನ ಗುರುತುಗಳನ್ನು ಸುಲಭವಾಗಿ ನಕಲಿ ಮಾಡುವುದು ಸಾಧ್ಯವಿಲ್ಲ. ಈ ಮೂಲಕ ಭದ್ರತೆ ಹೆಚ್ಚುತ್ತದೆ. ಇನ್ನೊಂದು ಮಹತ್ವದ ಲಾಭವೆಂದರೆ ಸಮಯದ ಉಳಿತಾಯ. ಹಾಜರಾತಿ ವ್ಯವಸ್ಥೆಗಳಲ್ಲಿ ವೇಗವಾಗಿ ಮಾಹಿತಿ ದಾಖಲಿಸಬಹುದು. ಬ್ಯಾಂಕ್ಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಗುರುತಿನ ಪರಿಶೀಲನೆ ಕ್ಷಣಾರ್ಧದಲ್ಲಿ ಸಾಧ್ಯವಾಗುತ್ತದೆ. ಹೀಗಾಗಿ ಕೆಲಸಗಳು ವೇಗವಾಗಿ ನಡೆಯುತ್ತವೆ. ಬಯೋಮೆಟ್ರಿಕ್ ತಂತ್ರಜ್ಞಾನದಿಂದ ಕಾಗದ ಪತ್ರಗಳ ಬಳಕೆ ಕೂಡ ಕಡಿಮೆಯಾಗುತ್ತಿದೆ. ಡಿಜಿಟಲ್ ಸೇವೆಗಳು ಸುಲಭವಾಗುತ್ತಿವೆ. ಸರ್ಕಾರಿ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಲು ಸಹ ಈ ತಂತ್ರಜ್ಞಾನ ಸಹಾಯ ಮಾಡುತ್ತಿದೆ. ಕೋಟ್ಯಂತರ ಜನರ ಬೆರಳಚ್ಚು ಮತ್ತು ಕಣ್ಣಿನ ಮಾಹಿತಿಯನ್ನು ಬಳಸಿ ಗುರುತಿನ ವ್ಯವಸ್ಥೆ ನಿರ್ಮಿಸಲಾಗಿದೆ. ಇದರ ಮೂಲಕ ಜನರು ಅನೇಕ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಪಡೆಯುತ್ತಿದ್ದಾರೆ. ಕೊನೆಯಲ್ಲಿ ಹೇಳಬೇಕಾದರೆ ಬಯೋಮೆಟ್ರಿಕ್ ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತಿರುವ ಅತ್ಯಂತ ಮಹತ್ವದ ಆವಿಷ್ಕಾರವಾಗಿದೆ. ಸುರಕ್ಷತೆ, ವೇಗ ಮತ್ತು ಅನುಕೂಲತೆ ನೀಡುವ ಈ ತಂತ್ರಜ್ಞಾನ ಡಿಜಿಟಲ್ ಭಾರತದ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ.
1: ಬಯೋಮೆಟ್ರಿಕ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ವಿಜೇತ್ ಸ್ವಾದಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಯಾವ ತಂತ್ರಜ್ಞಾನ ಉಪಯೋಗಿಸಿ ವ್ಯಕ್ತಿಯ ಗುರುತನ್ನು ನಿಖರವಾಗಿ ಪತ್ತೆ ಮಾಡಲಾಗುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರಂ ಅದ್ಯ ಆರಭ್ಯಮಾಣಸ್ಯ ದ್ವಿಪಂಚಾಶತ್ತಮಸ್ಯ G7 ಶಿಖರ ಸಮ್ಮೇಳನಸ್ಯ ಆಯೋಜನಾಯ ಸಜ್ಜಃ ಅಸ್ತಿ. ಆಲ್ಪಸ್ ಪರ್ವತಶ್ರೇಣ್ಯಾಃ ಲೇಮನಾಖ್ಯ ಸರೋವರಸ್ಯ ಚ ಮಧ್ಯೆ ಸ್ಥಿತಂ ಸುರಮ್ಯಂ ಲೆಕ್ಸ್ಯಾಂಡ್ ನಗರಂ ವೈಶ್ವಿಕಕೂಟನೀತೇಃ ಕೇಂದ್ರರೂಪೇಣ ಪರಿವರ್ತಿತಮಸ್ತಿ. ಯತ್ರ ನೇತಾರಃ ಪ್ರತಿನಿಧಯಶ್ಚ ತ್ರಿದಿವಸೀಯೇಸ್ಮಿನ್ ಕಾರ್ಯಕ್ರಮೇ ಆಗಚ್ಛಂತಿ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಇಮ್ಯಾನುವಲ್ ಮ್ಯಾಕ್ರಾನ್ ಅದ್ಯ ಅಪರಾಹ್ನೇ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಕನಾಡಾ, ಜರ್ಮನಿ, ಇಟಲಿ, ಜಾಪಾನ್ ಇತ್ಯಾದೀನಾಂ G7 ರಾಷ್ಟ್ರಾಣಾಂ ನೇತೃಣಾಂ ಯುರೋಪೀಯ ಪರಿಷದಃ ಯುರೋಪೀಯ ಆಯೋಗಸ್ಯ ಚ ಅಧ್ಯಕ್ಷೈಃ ಸಹ ಔಪಚಾರಿಕ ರೂಪೇಣ ಸ್ವಾಗತಂ ಕರಿಷ್ಯತಿ. ಅಯಂ ಶಿಖರ ಸಮ್ಮೇಳನಂ ತಸ್ಮಿನ್ ಸಮಯೇ ಭವತಿ ಯದಾ ವಿಶ್ವಂ ಭೂರಾಜನೈತಿಕ ಸಂಕಟೈಃ ಆರ್ಥಿಕ ಅನಿಶ್ಚಿತತಯಾ ನೂತನ ಪ್ರೌದ್ಯೋಗಿಕೀನಾಂ ದ್ರುತ ವಿಕಾಸೇನ ಚ ಗ್ರಸಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಔಟ್ರೀಚ್ ಇತ್ಯೇತೇಷು ಸತ್ರೇಷು ಭಾಗಂ ಗ್ರಹಿಷ್ಯತಿ. ಶಿಖರ ಸಮ್ಮೇಳನೆ ಭಾರತಸ್ಯ ಸಹಭಾಗಿತ್ವೇನ ಪ್ರಮುಖ ವೈಶ್ವಿಕ ವಿಷಯೇಷು ಚರ್ಚಾಸು ಯೋಗದಾನಂ ಕುರ್ವನ್ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾಃ ಚಿಂತಾಃ ಚ ಪ್ರಕಾಶಯಿತುಂ ಅವಸರಾಃ ಪ್ರಾಪ್ಯಂತೆ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುವಲ್ ಮ್ಯಾಕ್ರಾನ್ ಇತ್ಯನೇನ ಸಹ ವಿಸ್ತೃತ ಚರ್ಚಾಂ ವಿಧಾಯ ಭಾರತ ಫ್ರಾನ್ಸ್ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವಂ ಸುದೃಢಂ ಕರ್ತುಂ ಚರ್ಚಾಸು ಭಾಗಂ ಅಗೃಹಣನ್ ಫ್ರಾನ್ಸ್ ದೇಶಸ್ಯ ನೀಸ್ ನಗರಸ್ಯ ಸ್ವಯಾತ್ರಾ ಸಮಾಪಿತಾ. ವಿದೇಶ ಮಂತ್ರಾಲಯೇನ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಫ್ರಾನ್ಸ್ ದೇಶಸ್ಯ ಯಾತ್ರಾಯಾಃ ಪರಿಣಾಮೆ ವಿಶೇಷ ಸೂಚನಾಃ ಪ್ರದತ್ತಾಃ. ಸೂಚನಾಯಾಂ ವಿದೇಶ ಸಚಿವಃ ವಿಕ್ರಮ ಮಿಸ್ರಿ ಫ್ರಾನ್ಸ್ ಭಾರತ ನವಾನ್ವೇಷಣಸ್ಯ ಮಾರ್ಗಚಿತ್ರಂ ತ್ರಿಂಶೋತ್ತರ

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ, ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ, ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್, ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
3: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
2: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೆ

0: ಹೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದ್ದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ, 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ, 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಶನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಶನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅಷ್ಟು ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
1: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟ್ರವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ. ಎ.ವಿ. ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು.

0: ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾದೆಮಿ ಫೆಲೋಶಿಪ್ 2024 ಸಾಲಿನ ಅಕಾದೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕಪ್ಪ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಎಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ಕನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ.
3: ಕಾರ್ಯಕ್ರಮ ಸರಣಿ
4: ನೆನಪಾಗಿ ಕಾಡ್ತಾವ ಹಾಡು.
3: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳ್ಳಕ್ಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
5: ನಮಸ್ಕಾರ ಕೇಳುಗರೆ,

ಸರಳ ಶಬ್ದಗಳು, ಸರಳ ಸ್ವರಗಳು, ಪ್ರಭಾವಿ ಸಾಹಿತ್ಯ, ಪ್ರಭಾವಿ ಸಂಗೀತ, ಸುಮಧುರ ಪ್ರಸ್ತುತಿ, ಸರ್ವರದೂ ಸಮ್ಮತಿ. ಈ ವಚನ ಗಾಯನ ಅಪ್ಯಾಯಮಾನ. ಯಾವುದೇ ಸವಿಗಾನ ಇದು ಈಗಲೇ ಕೇಳೋಣ.

ಇದೊಂದು ಅದ್ಭುತ ಕಂಠ, ಇದೊಂದು ಅದ್ಭುತ ಪ್ರಸ್ತುತಿ, ಇದೊಂದು ಅದ್ಭುತ ಸಂಗೀತ. ಇಂತಹ ಅದ್ಭುತಗಳೆಲ್ಲ ಒಂದೆಡೆ ಸೇರಿ ಅವರೊಬ್ಬ ಅದ್ಭುತ ಗಾಯಕರಾಗಿ ಭಾರತದ ನಕಾಶೆಯೊಳಗ ಧಾರವಾಡ ಅನ್ನೋ ಸಂಗೀತದ ತೊಟ್ಟಿಲನ್ನ ಎಲ್ಲರೂ ಗುರುತಿಸೋ ಹಂಗ ಮಾಡಿದ ಗಾನಗಾರುಡಿಗ. ಹಿಂದೂಸ್ತಾನಿ ಸಂಗೀತ ಸಾಮ್ರಾಜ್ಯದೊಳಗ

ಸ್ವರಗಳ ರಾಜನಾಗಿ ಬೆಳೆದು ಸಂಗೀತಾಕಾಂಕ್ಷಿಗಳಿಗೆ ಗುರುವಾಗಿ ಹೊಳೆದು ತನ್ನ ಪಾಂಡಿತ್ಯದ ಹೊಳಪಿನಿಂದ ರಾಜಗುರುವಾಗಿ ನೆಲೆಯೂರಿದ ಪಂಡಿತ್ ಬಸವರಾಜ ರಾಜಗುರು ಅನ್ನೋ ಅಪ್ಪಟ ಸಂಗೀತದ ಮೇರು ಪ್ರತಿಭೆ. ಶಾಸ್ತ್ರೀಯ ಗಾಯನದ ಜೊತೆಗೆ ವಚನ ಗಾಯನವನ್ನೂ ಬೆಳೆಸಿ ಜನಮಾನಸದೊಳಗ ವಚನ ಸಾಹಿತ್ಯವನ್ನ ಬಿತ್ತಿದ ಶ್ರೇಯಸ್ಸು ರಾಜಗುರುಗಳದ್ದು. ಅಂಥ ಒಂದು ವಚನ ನಮ್ಮ ಇವತ್ತಿನ ನೆನಪಾಗಿ ಕಾಡೋ ಹಾಡು.

ಮನವಸೆರೆ ಹಿಡಿಯುವ ತತ್ವ ಬೋಧೆಯ ಆಗರ ಈ ವಚನ ಸಾಹಿತ್ಯ. ಮನವ ಬಡಿದೆಬ್ಬಿಸುವ ಕ್ರಾಂತಿಕಾರಕ ವಿಚಾರಗಳ ಸಾಗರ ಈ ವಚನ ಸಾಹಿತ್ಯ. ಇಂಥ ವಚನ ಸಾಹಿತ್ಯಕ್ಕ ಸರಿಗಮಗಳ ಲಾಲಿತ್ಯವನ್ನ ತೊಡಿಸಿ ಅದಕ್ಕ ವಚನ ಗಾಯನ ಅನ್ನೋ ರೂಪ ಕೊಟ್ಟವರು ಪಂಡಿತ್ ಬಸವರಾಜ ರಾಜಗುರು, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಮುಂತಾದ ಅಗ್ರಮಾನ್ಯ ಗಾಯಕರು.

0: ತಮ್ಮ ಜೇನಿನ ಕಂಠದಿಂದ ಈ ವಚನವನ್ನು ಪ್ರಸ್ತುತಪಡಿಸಿದ ಡಾಕ್ಟರ್ ಬಸವರಾಜ್ ರಾಜಗುರು ಅವರು ಹಾಡೋದು ಅವರಿಗೆ ಯಾವ ಭಾವನೆಯನ್ನ ಮೂಡಿಸ್ತದ ಅಂತ ಕೇಳಿದಾಗ ಅವರು ಹೇಳ್ತಿದ್ರು,
1: ನನಗೆ ಹಾಡಂದ್ರೆ ಅಭಿಮಾನ. ಯಾವ್ದೇ ದೇವ್ರ ನಾಮ ಇರ್ಲಿ, ವಚನೆ ಇರ್ಲಿ, ಕೀರ್ತನೆ ಇರ್ಲಿ, ವರ್ಣನೆ ಇರ್ಲಿ, ಯಾವ್ದು ನಾನು ಹಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೋ ಅದರಲ್ಲೂ ನಾನು ತಲ್ಲೀನಾಗಿ ಒಳ್ಳೆ ಆನಂದಪೂರ್ಣವಾಗಿ ನಾನು ಹಾಡಬಲ್ಲೆ. ಪುರಂದಾಸರ ಕೀರ್ತಿಗಳನ್ನು ಕೂಡ ನಾನು ಬೇಕಷ್ಟು ಹಾಡ್ತೇನೆ.
0: ಶಾಸ್ತ್ರೀಯ ಸಂಗೀತದ ದೃಷ್ಟಿಯಿಂದ ದೇಶದ ಪ್ರಖ್ಯಾತರಲ್ಲಿ ಒಬ್ಬರಾಗಿ ನಿಂತರೂ ಅದರ ಜೊತೆಗೆ ವಚನ ಗಾಯನದ ಖ್ಯಾತಿಯನ್ನು ಮೇರು ಶಿಖರಕ್ಕ ಕೊಂಡೊಯ್ದ ಕೀರ್ತಿ ಪಂಡಿತ್ ಬಸವರಾಜ್ ರಾಜಗುರು ಅವರಿಗೆ ಸಲ್ತದ.

ಶಾಸ್ತ್ರೀಯ ಸಂಗೀತದ ಅಭ್ಯಾಸದ ಜೊತೆಗೆ ವಚನ ಗಾಯನವನ್ನು ಹೇಳಿಕೊಡ್ತಿದ್ದ ಪ್ರತಿಭಾಪೂರ್ಣ ಗುರುವನ್ನ ನೆನಪಿಸಿಕೊಳ್ತಾ ಚಕೋರಂಗೆ ಚಂದ್ರಮನ ವಚನದ ಬಗ್ಗೆ ಮಾತಾಡಿದ್ರು. ಪಂಡಿತ್ ಬಸವರಾಜ ರಾಜಗುರು ಅವರ ಪ್ರಿಯ ಶಿಷ್ಯ ಹಾಗೂ ನಾಡಿನ ಪ್ರಸಿದ್ಧ ಗಾಯಕ ಶ್ರೀ ಗಣಪತಿ ಭಟ್.

0: ಮತ್ತೆ ಈ ವಚನ ನಮ್ಮ ವಿದ್ಯಾಗುರುಗಳು ಕರ್ನಾಟಕದ ಹಿಂದೂಸ್ತಾನಿ ಗಾಯಕರಲ್ಲಿ ಒಂದು ಕಾಲದಲ್ಲಿ ದಿಗ್ಗಜರು ಅನಿಸಿಕೊಂಡಂತಹ ಬಸವರಾಜ ರಾಜಗುರುಗಳು ತುಂಬಾ ಸುಶ್ರಾವ್ಯವಾಗಿ ಜನರಿಗೆ ಮನ ಮುಟ್ಟೋ ಹಾಗೆ ತುಂಬಾ ಜನಪ್ರಿಯವಾದ ರೀತಿಯಲ್ಲಿ ಈ ವಚನವನ್ನು ಹಾಡುತ್ತಿದ್ರು. ಈ ವಚನವನ್ನು ಇದು ಭೈರವಿ ರಾಗದಲ್ಲಿದೆ. ಸಾಮಾನ್ಯವಾಗಿ ಕಚೇರಿಯ ಕೊನೆಯಲ್ಲಿ ರಾಜಗುರುಗಳ ಕಚೇರಿ ಅಂತಾದ್ರೆ ಈ ವಚನ ಹಾಡಿಯೇ ಮುಗಿಸಬೇಕು ಅಂತನೋ ಮಟ್ಟಿಗೆ ಈ ವಚನ ಅವರ ತುಂಬಾ ಜನಪ್ರಿಯವಾದ ವಚನಗಳಲ್ಲಿ ಒಂದಾಗಿತ್ತು. ಈ ವಚನವನ್ನ ಅವರು ನಮಗೂ ಕಲಸವಾಗಲು ಹೇಳ್ಕೊಡ್ತಿದ್ರು. ಆಗ ಕೂಡ ಅವರು ಸಭೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಆ ವಚನವನ್ನು ಶೃಂಗಾರಗೊಳಿಸಿ ಹಾಡ್ತಿದ್ರು ಅನ್ನೋದನ್ನು ಕೇಳ್ತಾ ನಾವು ಕೂಡ ಒಂದು ರೀತಿಯಲ್ಲಿ ಈ ವಚನದ ಪ್ರಭಾವಕ್ಕೆ ಒಳಗಾದ್ವಿ. ಆ ಪ್ರಭಾವದಿಂದ ಹೊರಬರೋಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ನಾನೊಬ್ನೇ ಅಂತಲ್ಲ, ಅವರ ಅನೇಕ ಶಿಷ್ಯಂದಿರು ನಾವು ಇವತ್ತು ಈ ವಚನವನ್ನು ಹಾಡ್ತಾ ಬಂದಿದ್ದೇವೆ. ತುಂಬಾ ಸರಳವಾದ ವಚನ, ಆದ್ರೆ ಒಂದು ಭಾವ ಸಾಮ್ರಾಜ್ಯದಲ್ಲಿ ಒಬ್ಬ ಹಾಡುಗನ್ನ ಮತ್ತು ಕೇಳುಗರನ್ನ ಏಕಕಾಲಕ್ಕೆ ಹೇಗೆ ಕೊಂಡೊಯ್ತದೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾದಂತಹ ಒಂದು ವಚನ. ಸಲ ಕೇಳಿದ್ರು ಅದಕ್ಕೊಂದು ಹೊಸತನ ಇರ್ತಿತ್ತು. ಕೇಳಿದ ವಚನ ಅಂತ ಅನಿಸ್ತಿರ್ಲಿಲ್ಲ. ಬಹಳ ಜನ ಕೇಳುಗರು ಅದನ್ನು ಮತ್ತೆ ಮತ್ತೆ ಕೇಳೋಕೆ ಬಯಸ್ತಿದ್ರು. ಇವರು ಹಾಡಿದ ರೀತಿಯನ್ನು ನೋಡಿದ್ರೆ ಅವರು ಈ ವಚನಗಳಿಗೆ ಅರ್ಥವಾದ ಶಾಸ್ತ್ರೀಯವಾದ ಚಾಲಿಯನ್ನ ಹಾಕಿ ಆ ವಚನಗಳನ್ನ ಕಂಪೋಸ್ ಮಾಡಿದ್ರು. ಅದನ್ನ ಅವರು ಈ ಶಾಸ್ತ್ರೀಯ ಸಂಗೀತದ ಬಂದಿಶಗಳನ್ನು ಹಾಡುವ ರೀತಿಯಲ್ಲಿ ಹಾಡ್ತಿದ್ರು. ಭಾಷೆ ಮಾತ್ರ ಕನ್ನಡ ಅಂತ ಅನ್ನೋದು ಬಿಟ್ಟರೆ ಅದು ಶುದ್ಧವಾದ ಶಾಸ್ತ್ರೀಯ ಸಂಗೀತದ ರಾಗದಲ್ಲಿ ಇರ್ತಿತ್ತು ಅನ್ನೋದನ್ನ ನಾವು ಗಮನ. ಅದನ್ನ ಶಾಸ್ತ್ರೀಯ ಸಂಗೀತದ ಒಂದು ರಾಗವನ್ನು ವಿಸ್ತರಿಸುವ ರೀತಿಯಲ್ಲಿಯೇ ಆಲಾಪು ತಾನುಗಳು, ಆಮೇಲೆ ಕೆಲವೊಮ್ಮೆ ಕಚೇರಿಗಳಲ್ಲಿ ಸರಿಗಮ್ ಕೂಡ ಹಾಕಿದ್ರು ನಮ್ಮ ಗುರುಗಳಲ್ಲಿ ಅನ್ನೋದನ್ನ ನೆನಪಿಗೆ ಬರ್ತಾ ಇದೆ.
1: ಈ ವಚನ ಗಾಯನವನ್ನ ಜನ ಹೆಂಗ್ ಸ್ವೀಕರಿಸಿದ್ರು?
0: ಅದನ್ನ ಜನ ಆ ರೀತಿಯಲ್ಲೇ ಸ್ವೀಕರಿಸಿದ್ರು. ಮತ್ತೆ ಜನಕ್ಕೆ ಕೂಡ ಈ ಶಾಸ್ತ್ರೀಯ ಸಂಗೀತದ

ಕಬ್ಬಿಣದ ಕಡ್ಲೆ ಅನ್ನೋದು ಆ ರೀತಿಯ ಭಾವನೆ ಇರೋ ಕಾಲದಲ್ಲಿ ಸಂಗೀತವನ್ನ ವಚನಗಳ ಮೂಲಕ ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನ ಅವರಿಗೆ ಅರ್ಥವಾಗುವ ಅವರ ಮಾತೃಭಾಷೆಯಲ್ಲಿರುವಂತಹ ವಚನಗಳ ಮೂಲಕ ಕೊಡುವ ಕಾರಣಕ್ಕಾಗಿ ಹಾಡುವ ಕಾರಣಕ್ಕಾಗಿ ಅದು ಜನಗಳಿಂದ ತುಂಬಾ ಒಳ್ಳೆಯ ರೀತಿಯಲ್ಲಿ ತುಂಬಾ ಅದ್ಭುತವಾದ ರೀತಿಯಲ್ಲಿ ಸ್ವೀಕೃತ ಆಯಿತು ಮತ್ತು

ಬಸವಣ್ಣ ಅನ್ನೋ ಧರ್ಮ ಬೋಧಕ, ಸಮಾಜ ಸುಧಾರಕ, ಮೇಲ್ಮಟ್ಟದ ಕವಿ, ಉದಾತ್ತ ವಿಚಾರಗಳುಳ್ಳ ವಿಚಾರವಾದಿ, ಸಾಮಾಜಿಕ ಕ್ರಾಂತಿಕಾರಿ, ಮಾನವ ಜೀವನದಿಂದ ದೈವಿ ಜೀವನದ ಸಿದ್ಧಿಯನ್ನ ಪಡೀಲಿಕ್ಕೆ ಹೊರಟ ಮಹಾಭಕ್ತ ಬರೆದ ಬೆಳಗಿನ ವಚನ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.

0: ಬೆಡಗಿನ ಈ ವಚನ ಭಾಷೆಯೊಳಗ ಸೌಂದರ್ಯ, ಮನಮೋಹಕತೆ, ತತ್ವ ರಹಸ್ಯಗಳನ್ನ ಅಡಗಿಸಿಟ್ಟುಕೊಂಡ ವಚನ. ಹಿರಿಯ ಸಂಗೀತ ವಿಮರ್ಶಕ ಶ್ರೀ ಸದಾನಂದ ಕನವಳ್ಳಿ ಪಂಡಿತ್ ರಾಜ್ಗುರು ಅವರ ವಚನ ಗಾಯನದ ಬಗ್ಗೆ ಹೇಳಿದ್ರು.
1: ರಾಜ್ಗುರು ಅವರ ವೈವಿಧ್ಯದ ಬಗ್ಗೆ, ಗಾಯನ ವೈವಿಧ್ಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವ್ರು ಎಲ್ಲನೂ ಹಾಡ್ತಿದ್ರು. ದೃಪದ್, ಧಮಾರ್, ಖಯಾಲ್, ಠುಮರಿ, ಗಜಲ್, ಕನ್ನಡ ಮರಾಠಿ ರಂಗಗೀತೆಗಳು, ವಚನಗಳು, ದಾಸರ ಪದಗಳು, ಕೀರ್ತನೆ, ದೊಡ್ಡಾಟದ ಪದ, ನೀವು ಬೇಕಾದ ಹಾಡಿದ್ರು ಅದೇ ಶುಶ್ರಾವತಿಯಿಂದ ಹಾಡ್ತಿದ್ರು, ಅದೇ ಪರಿಣಿತಿಯಿಂದ ಹಾಡ್ತಿದ್ರು. ಅವ್ರ ವಚನಗಳನ್ನಂತೂ ಬಹಳ ಶುಶ್ರಾವಾಗಿ ಹಾಡ್ತಿದ್ರು. ನಾವು ಚಿಕ್ಕಂದಲ್ಲಿದ್ದಾಗ ಅನೇಕ ಬಸವರಾಜ ರಾಜ್ಗುರುಗಳ ವಚನಗಳ ಗಾನ ಮುದ್ರಿಕೆಗಳೆಲ್ಲ ಹೊರಬಂದಿದ್ದು ಹಳ್ಳಿ ಹಳ್ಳಿಯಲ್ಲೇ ಜನ ಹಾಡೋದನ್ನು ನಾನು ಕೇಳಿದ್ದೇನೆ.
0: ಕೂಡಲ ಸಂಗಮೇಶ್ವರನನ್ನೇ ಗಂಡನನ್ನಾಗಿ ಮಾಡಿಕೊಂಡ ಬಸವಣ್ಣ ಯಾವಾಗ್ಲೂ ತಮಗ ಗಂಡನ ಧ್ಯಾನದ ಚಿಂತೆ ಅನ್ನೋದನ್ನ ಚಕೋರಿಯು ಚಂದ್ರಮನ ಬರವನ್ನ ಹಾರೈಸುವಂತೆ, ಅಂಬುಜವು ಭಾನುವಿನ ಆಗಮನಕ್ಕೆ ಕಾಯ್ದು ಅರಳುವಂತೆ, ಭ್ರಮರವು ಪರಿಮಳವನ್ನು ಹೂ ಅರಳಿದೊಡನೆ ಕುಡಿಯುವಂತೆ, ಪರಮಾತ್ಮನ ಧ್ಯಾನಾಮೃತವನ್ನುಂಡು ಮನವನ್ನರಳಿಸಿಕೊಂಡು ಕಂಪನ್ನು ಮೈಗೆರಗಿಸಿಕೊಂಡ ಚಕೋರಿ ಭಾನು ಭ್ರಮರಗಳಂತೆ ಇರುವರು ಎಂಬುದನ್ನು, ತಮ್ಮನ್ನೆಲ್ಲ ಚಂದ್ರ ಭಾನು ಪರಿಮಳದಂತೆ ಇರುವನು ಅನ್ನೋದನ್ನು ಅಷ್ಟೇ ರಮ್ಯವಾಗಿ ವರ್ಣಿಸ್ಯಾರ ಈ ವಚನ.

ಗಾಯನ ಕಲ್ತವರು, ಕಲಿದೆ ಇದ್ದವರು, ಸಣ್ಣವರು, ದೊಡ್ಡವರು, ಹಿಂಗ ಎಲ್ಲಾರನು ಮೋಡಿ ಮಾಡಿರೋ ಈ ವಚನ ಅಡಗಿಸಿಟ್ಟುಕೊಂಡದ್ದಾದ್ರೂ ಏನು ಹೇಳಿದ್ರು ಉದಯೋನ್ಮುಖ ಗಾಯಕಿ ಜಯದೇವಿ ಜಂಗಮಶೆಟ್ಟಿ.

0: ಈ ವಚನವನ್ನ ರಾಜ್ಗುರುಗಳು ಜೇನಂತ ಕಂಠಸಿರಿಯಲ್ಲಿ ಎಲ್ಲರೂ ಕೇಳಿದ್ದೀವಿ, ಕೇಳ್ತಾ ಇದ್ದೀವಿ. ಅವರದು ಧ್ವನಿಯ ಒಂದು ವೈಶಿಷ್ಟ್ಯವೇ ಆಗಿತ್ತು. ಅವರ ವಚನ ಗಾಯನದಲ್ಲಿ ನಾಜೂಕು ಕಲಾಕುಸುರಿನ ಕಾರ್ಯ, ಸ್ವರದಿಂದ ಸ್ವರವನ್ನು ತೆಗೆಯುವ ಕರಾಮತ್ತು, ತಾಳಲಯಗಳ ಮೇಲಿನ ಅದ್ಭುತ ಪ್ರಭುತ್ವ ರಂಗೇರಿಸುವಂತಹದ್ದಾಗಿತ್ತು. ವಿಶೇಷ ಅಂದ್ರೆ ಅವರ ಕಂಠದಲ್ಲಿ ಎಲ್ಲಾ ಸಾಧ್ಯತೆಗಳು ಸಹಜವಾಗಿ ಸರಳವಾಗಿ ಕೇಳಿಬರ್ತಿದ್ವು. ಮೂರೂ ಸಪ್ತಕಗಳಲ್ಲಿಯೂ ಸಹ ಆಯಾಸವಿಲ್ಲದೆ ಸಂಚರಿಸಬಲ್ಲ ವಿರಳ ಗಾಯನ ಅವರದಾಗಿತ್ತು. ಅಂಬುಜಕ್ಕೆ ಭಾನುವಿನ ಅಂದಾದ ಮೇಲೆ ಆಲಾಪದಲ್ಲಿ ಫಿರತ್ ತಾನ್ಗಳಿಂದ ಶೃಂಗರಿಸಿ ಹಾಡುವ ಕಲೆ ಆ ವಚನಕ್ಕೆ ಮೆರಗು ತಂದುಕೊಡುವಲ್ಲಿ ಸಾರ್ಥಕ ಎನಿಸಿಕೊಂಡಿದೆ ಅಂದ್ರೆ ತಪ್ಪಾಗಲಾರದು. ಅವರ ಗಾಯನ ಅವರ್ಣನೀಯ, ಎಲ್ಲ ರಸಿಕ ಶ್ರೋತೃಗಳ ಹೃನ್ಮನಗಳಿಗೆ ತಂಪು ನೀಡುವಂತದ್ದಾಗಿತ್ತು. ಕೊನೆಯಲ್ಲಿ
1: ಸಾರೆ ಸಾನಿ ಸಾನಿ ದ ನೀ ದ ಪ ದ ಪ ಮ ಗ ಗ ಮ ದ ಪ ಗ ರೇ ಗ ರೇ ಸಾ
0: ಇಷ್ಟು ಲೈನ್ ಇದೆಲ್ಲ, ಅದು ನಿಜಕ್ಕೂ ತುಂಬಾ ಚಂದ. ಆ ಬಸವಣ್ಣನವರ ವಿಚಾರಧಾರೆಯನ್ನ ರಾಜ್ಗುರುಗಳು ತಮ್ಮ ಗಾಯನದೊಂದಿಗೆ ಉಣಬಡಿಸುವಾಗ ಅವರೇ ಬಸವಣ್ಣನವರಾಗಿ ಹಾಡ್ತಿದ್ರು. ಅವರು ಸಂಗೀತ ಲೋಕದ ನಕ್ಷತ್ರರಾಗಿ ಉಳಿದಿದ್ದಾರೆ ಎಂದರೆ

ಅರ್ಥಪೂರ್ಣ ಅರ್ಥಾಲಂಕಾರ ಶಬ್ದಾಲಂಕಾರಗಳಿಂದ ಅಲಂಕೃತಗೊಂಡು ಕನ್ನಡ ನುಡಿಯ ಜೀವಾಳ ಎನಿಸಿಕೊಂಡಿರೋ ಅನುಪ್ರಾಸದಿಂದ ಸಿಂಗಾರಗೊಂಡು ಶಾಸ್ತ್ರೀಯ ಸಂಗೀತದ ಆಲಾಪ ತಾನುಗಳಿಂದ ಸಂಪೂರ್ಣಗೊಂಡು ಜನಮನವನ್ನು ಸೂರೆಗೊಂಡ ಈ ವಚನ ಗಾಯನ ಎಂದೆಂದಿಗೂ ಮರೆಯಲಾಗದ ಮಧುರ ಸ್ವರ ಪಾನ.

0: ರವಿ ಪದ ಸಮೂಹ, ಸುಮಧುರವಿ ಸ್ವರ ಪ್ರವಾಹ, ಕೇಳುತ್ತಾ ಈ ವಚನ ಗಾಯನ, ಮರೆಯಿರಿ ಸರ್ವ ಚಿಂತೆ, ಮಾಡುತ್ತಾ ಚಿಂತನ, ಮರೆಯದಿರಿ ಸರ್ವರ ಪ್ರಭುವಿನ ಚಿಂತೆ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:45.
0: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್, ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.

0: ನಂಬಿಕೆ ಪಡೆದ ಹೆಸರು. ಫೋರ್ಟಿಸ್ ಹಾಸ್ಪಿಟಲ್
1: ಬೆಂಗಳೂರು. ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
2: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ

0: ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಜಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ ಜಿ7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ ಜಿ7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4ರಷ್ಟು ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ

0: ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೂಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಯೋಗ ಹೇಗೆ ಕರುಳು ಮತ್ತು ಮೆದುಳಿನ ಸಂಪರ್ಕವನ್ನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಗಟ್ ಬ್ರೇನ್ ಆಕ್ಸಿಸ್ ಅಂತ ಇದನ್ನು ಕರೀತಾರೆ. ನಮ್ಮ ಕರುಳಿನಲ್ಲಿ ನಮ್ಮ ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡುತ್ತೋ ಅದೇ ತರ ಕೆಲಸ ಮಾಡುವಂತಹ ತಂತುಗಳು ನಮ್ಮ ಕರುಳಿನಲ್ಲೂ ಕೂಡ ಇದೆ. ಕರುಳಿಗೂ ಮೆದುಳಿಗೂ ನೇರವಾದ ಸಂಬಂಧ ಇದೆ. ಯಾವಾಗ ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ ತೊಂದರೆ ಆಗುತ್ತೋ ಆಗ ಆಟಿಸಮ್ ನಂತ ಕಾಯಿಲೆ, ಮಾನಸಿಕ ಒತ್ತಡ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಕರುಳು ಹಾಗೂ ಮೆದುಳಿಗೆ ಗಟ್ ಬ್ರೇನ್ ಆಕ್ಸಿಸ್ ಅಂತ ಕರೀತಾರೆ. ನಮ್ಮ ಕರುಳನ್ನ, ನಮ್ಮ ದೊಡ್ಡ ಕರುಳು ಹಾಗೂ ಸಣ್ಣ ಕರುಳನ್ನ ಆರೋಗ್ಯಕರವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮೆದುಳಿನ ಆರೋಗ್ಯ ಜಾಸ್ತಿ ಆಗುತ್ತೆ. ಆದ್ದರಿಂದ ಕರುಳನ್ನ ಸೆಕೆಂಡ್ ಬ್ರೇನ್ ಅಂತ ಕರೀತಿದ್ದಾರೆ. ನಾವು ಯಾವಾಗಾದ್ರೂ ಒತ್ತಡದಲ್ಲಿದ್ದಾಗ ಹೊಟ್ಟೆಯಲ್ಲಿ ಒಂಥರ ಅಸ್ವಸ್ಥತೆ ಆಗೋದನ್ನ ಗಮನಿಸಿದ್ದೇವಾ? ಹೌದಲ್ವಾ? ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಮುಖ್ಯವಾದಂತ ಇಂಟರ್ವ್ಯೂ ಹೋದಾಗ ಹೊಟ್ಟೆಯಲ್ಲಿ ವಿಚಿತ್ರವಾದಂತಹ ಅನುಭವ ಆಗುತ್ತೆ. ಆತಂಕದ ಸಮಯದಲ್ಲಿ ಜೀರ್ಣಕ್ರಿಯೆ ಸ್ಲೋ ಆಗ್ಬಿಡುತ್ತೆ. ಇದೆಲ್ಲ ತೋರಿಸುತ್ತೆ ಕರುಳಿಗೂ ಮೆದುಳಿಗೂ ಸಂಬಂಧ ಇದೆ. ಇದನ್ನೇ ಆಧುನಿಕ ವಿಜ್ಞಾನದಲ್ಲಿ ಗಟ್ ಬ್ರೇನ್ ಆಕ್ಸಿಸ್ ಅಥವಾ ಕರುಳು ಮೆದುಳು ಸಂಪರ್ಕ ಎಂದು ಕರೆದಿದ್ದಾರೆ. ಹಿಂದೆ ಕರುಳಿನ ಕೆಲಸ ಕೇವಲ ಆಹಾರ ಜೀರ್ಣಿಸುವುದು ಎಂದು ನಾವು ಅನ್ಕೊಂಡಿದ್ವಿ. ಆದರೆ ಇಂದು ವಿಜ್ಞಾನಿಗಳು ಕರುಳನ್ನು ನಮ್ಮ ಎರಡನೇ ಮೆದುಳು ಎಂದು ಕರೆದಿದ್ದಾರೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸುಮಾರು 100 ಮಿಲಿಯನ್ಕ್ಕಿಂತ ಹೆಚ್ಚು ನರಕೋಶಗಳಿವೆ. ಈ ನರಕೋಶಗಳ ಜಾಲವನ್ನ ಎಂಟರಿಕ್ ನರಮಂಡಲ ಎಂದು ಕರೆಯುತ್ತಾರೆ. ಇದು ಮೆದುಳಿನಿಂದ ಸಂಪೂರ್ಣ ಸ್ವತಂತ್ರವಾಗಿ ಅನೇಕ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರುವ ಸೆರಟೋನಿನ್ ಎಂಬ ಪ್ರಮುಖ ನರ ಸಂದೇಶದ ಸುಮಾರು 90% ಭಾಗವು ಕರುಳಿನಿಂದಾನೇ ಉತ್ಪತ್ತಿಯಾಗುತ್ತೆ. ಸೆರಟೋನಿನ್

ಉತ್ಪತ್ತಿಯಾಗಬೇಕು, ಅದು ಮೆದುಳಿನಿಂದ ಅಲ್ಲ, ನಮ್ಮ ಕರುಳಿನಿಂದ. ಸೆರಟೋನಿನ್ ಇದು ನಮ್ಮ ಮನಸ್ಥಿತಿಯನ್ನ, ನಿದ್ರೆಯ ಮೇಲೆ, ಹಸುವಿನ ಮೇಲೆ, ಭಾವನಾತ್ಮಕ ಸ್ಥಿರತೆಯ ಮೇಲೆ ತನ್ನದೇ ಆದಂತಹ ಒಂದು ವಿಶೇಷ ಪರಿಣಾಮವನ್ನ ಹೊಂದಿದೆ. ಅಂದರೆ ಕರುಳಿನ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ನಡುವೆ ನೇರವಾದ ಸಂಬಂಧವಿದೆ ಅಂತ ಅರ್ಥ ಆಯ್ತು. ಅದಕ್ಕಾಗಿಯೇ ನಾವು ಒತ್ತಡದಲ್ಲಿದ್ದಾಗ ಜೀರ್ಣಕ್ರಿಯೆ ಹದಗೆಡುವುದನ್ನು ನಾವು ನೋಡ್ತೀವಿ. ಕರುಳಿನ ಆರೋಗ್ಯ ಸರಿಯಾಗಿದ್ದಾಗ ಮನಸ್ಸಿನ ಮೇಲೂ ಪರಿಣಾಮ ಬೀಳುತ್ತೆ. ಇಲ್ಲಿ ಯೋಗದ ಪಾತ್ರ ಆರಂಭ ಆಗತ್ತೆ ಅಲ್ವಾ? ಯಾಕಂದ್ರೆ ಯೋಗ ಮತ್ತು ಮನಸ್ಸು ಒಂದಕ್ಕೊಂದು ಸಂಬಂಧ ಇದೆ. ನಾವು ಒತ್ತಡದಲ್ಲಿದ್ದಾಗ ದೇಹದಲ್ಲಿ ಕಾರ್ಟಿಸಾಲ್ ಎಂಬಂತಹ ಒಂದು ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಜೀರ್ಣಕ್ರಿಯೆಯನ್ನ ನಿಧಾನ ಮಾಡುತ್ತೆ, ಕರುಳಿನ ಚಲನೆಯನ್ನ ಬದಲಾಯಿಸುತ್ತೆ, ಹೊಟ್ಟೆ ಉಬ್ಬರ, ಗ್ಯಾಸು ಹಾಗೆ ಅನಾರೋಗ್ಯವನ್ನ ತಂದುಕೊಡುತ್ತೆ. ದೀರ್ಘಕಾಲದ ಒತ್ತಡವು ಕರುಳಿನ ಸೂಕ್ಷ್ಮ ಜೀವಿಗಳ ಸಮತೋಲನ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಯೋಗ ಏನ್ ಮಾಡುತ್ತೆ? ಯೋಗವು ನರಮಂಡಲವನ್ನು ಶಾಂತಗೊಳಿಸುತ್ತೆ. ನಿಧಾನವಾದ ಯೋಗಾಸನಗಳು ಮತ್ತು ಪ್ರಾಣಾಯಾಮದ ಮೂಲಕ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯ ಆಗುತ್ತೆ. ಇದನ್ನ ರೆಸ್ಟ್ ಅಂಡ್ ಡೈಜೆಸ್ಟ್ ವ್ಯವಸ್ಥೆ ಎಂದು ಕರೆಯುತ್ತಾರೆ. ರೆಸ್ಟ್ ಅಂಡ್ ಡೈಜೆಸ್ಟ್ ಸ್ಥಿತಿಯಲ್ಲಿ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಅದಕ್ಕಾಗಿ ಯೋಗದ ನಂತರ ಅನೇಕ ಜನರು ಹೊಟ್ಟೆ ಹಗುರವಾದ ಅನುಭವವನ್ನು ಫೀಲ್ ಮಾಡ್ಕೊಳ್ತಾರೆ. ಎರಡನೇದಾಗಿ, ಕೆಲವು ಯೋಗಾಸನಗಳು ಹೊಟ್ಟೆಯ ಭಾಗಕ್ಕೆ ಮೃದುವಾದ

0: ಪ್ರಾಣಾಯಾಮದ ಮೂಲಕ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯ ಆಗುತ್ತೆ. ಇದನ್ನ ರೆಸ್ಟ್ ಅಂಡ್ ಡೈಜೆಸ್ಟ್ ವ್ಯವಸ್ಥೆ ಎಂದು ಕರೆಯುತ್ತಾರೆ. ರೆಸ್ಟ್ ಅಂಡ್ ಡೈಜೆಸ್ಟ್ ಸ್ಥಿತಿಯಲ್ಲಿ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಅದಕ್ಕಾಗಿ ಯೋಗದ ನಂತರ ಅನೇಕ ಜನರು ಹೊಟ್ಟೆ ಹಗುರವಾದ ಅನುಭವವನ್ನು ಫೀಲ್ ಮಾಡ್ಕೊಳ್ತಾರೆ. ಎರಡನೇದಾಗಿ, ಕೆಲವು ಯೋಗಾಸನಗಳು ಹೊಟ್ಟೆಯ ಭಾಗಕ್ಕೆ ಮೃದುವಾದ ಮಸಾಜ್ ಅಂತ ಪರಿಣಾಮವನ್ನು ಉಂಟು ಮಾಡುತ್ತೆ. ಪವನ ಮುಕ್ತಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಭುಜಂಗಾಸನ, ಮಂಡೂಕಾಸನ, ವಜ್ರಾಸನ ಇದೆಲ್ಲವೂ. ವಜ್ರಾಸನವನ್ನು ಊಟ ಮಾಡಿದ ಮೇಲೆ ಮಾಡಬಹುದು ಅಂತ ಹೇಳಿದ್ದಾರೆ. ಊಟ ಮಾಡಿದ ಮೇಲೆ ಕೂಡ ಇದನ್ನು 10 ನಿಮಿಷ ಮಾಡೋದ್ರಿಂದಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಪ್ರಾಣಾಯಾಮ, ನಾವು ಆಳವಾಗಿ ಉಸಿರಾಡುವಾಗ ಡಯಾಫ್ರಮ್ ಮೇಲಿಂದ ಕೆಳಗೆ ಚಲಿಸುತ್ತೆ. ಇದರಿಂದ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂತಹ ಸ್ವಾಭಾವಿಕ ಚಲನೆಯನ್ನು ಇದು ಒದಗಿಸುತ್ತೆ. ವಿಶೇಷವಾಗಿ ನಾಡಿ ಶೋಧನ, ಭ್ರಮರಿ, ದೀರ್ಘ ಶ್ವಾಸಾಭ್ಯಾಸ, ನಿಧಾನವಾಗಿ ಉಸಿರಾಡಿಸುವಂತದ್ದು, ಈ ವೇಗಸ್ ನರವನ್ನು ಉತ್ತೇಜಿಸಿ ಕರುಳು ಮೆದುಳು ಸಂಪರ್ಕವನ್ನು ಒಂದು ಇಂಪ್ರೂವ್ ಆಗುವಂತೆ ಮಾಡುತ್ತೆ. ಇನ್ನೊಂದು ಪ್ರಮುಖ ಅಂಶ ಧ್ಯಾನ. ಧ್ಯಾನ ಮಾಡುವಾಗ ಒತ್ತಡದ ಪ್ರತಿಕ್ರಿಯೆ ಕಡಿಮೆ ಆಗುತ್ತೆ. ಮನಸ್ಸು ಶಾಂತವಾದಂತೆ ಕರುಳಿನ ಮೇಲಿನ ಒತ್ತಡವೂ ಕಡಿಮೆ ಆಗುತ್ತೆ. ಅದಕ್ಕಾಗಿ ಇಂದಿನ ದಿನಗಳಲ್ಲಿ IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಮುಂತಾದ ಸಮಸ್ಯೆಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಪೂರಕ ವಿಧಾನವಾಗಿ ಬಳಸಲಾಗ್ತಾ ಇದೆ. ಆದ್ರಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಗಟ್ ಬ್ರೈನ್ ಆಕ್ಸಿಸ್, IBS ಇರ್ಬೋದು, ಕ್ರೋನ್ಸ್ ಡಿಸೀಸ್ ಇರ್ಬೋದು, ಅಲ್ಸರ್ಟಿ ಕೊಲಿಟ್ರಿಸ್ ಇರ್ಬೋದು, ಇದೆಲ್ಲವೂ ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಸಹಾಯಕ. ಹಾಗಾಗಿ ಇದನ್ನು ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ. ನಮಸ್ಕಾರ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: शुद्धता से भरा निर्मा शुद्ध नमक।
1: ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಹಾಲುಂಡ ತವರು ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ ಇದು.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: ಘರ್ ಖರ್ಚ್ ಕೆ ಪೈಸೆ ದೋ ಹಸ್ಬೆಂಡ್ ಜೀ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಸ್ರಾಜ್ ಅವರ ಗಾಯನದಲ್ಲಿ ರಾಗ್ ಅಸಾವರಿ ತೋಡಿ ಹಾಗೂ ರಾಗ್ ಗುಜರಿ ತೋಡಿ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಅಪ್ಪ ಜಳಗಾಂವ್ಕರ್.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಇಬ್ಬರು ಶ್ರೋತೃಗಳು ಪ್ರಶ್ನೆಗಳನ್ನು ಕೇಳ್ಯಾರ. ಯುವಕರಿಗೆ ಯೋಗ ಚಿಕಿತ್ಸೆ ಇದೆಯಾ ಅಂತ ಒಬ್ರು ಕೇಳಿದ್ದಾರೆ. ಇನ್ನೊಬ್ರು ಯುವಕರಲ್ಲಿ ಈಗೀಗ ವಿದ್ಯಾರ್ಥಿಗಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ, ಅದಕ್ಕೆ ಯೋಗ ಚಿಕಿತ್ಸೆ ಇದೆಯಾ ಅಂತ. ಎರಡೂ ಪ್ರಶ್ನೆಗೆ ಒಂದೇ ಉತ್ತರ. ಖಂಡಿತ ಯುವಕರಿಗಾಗಿ ವಿಶೇಷ ಯೋಗ ಚಿಕಿತ್ಸಾ ಒಂದು ಮಾದರಿಯೇ ಇದೆ, ಅದನ್ನ ನಾವು ಅವರಿಗೆ ಪರಿಚಯ ಮಾಡಿಸಬೇಕಾಗ್ತದೆ. ಆದರೆ ದುರದೃಷ್ಟ ಅಂದ್ರೆ ಯುವಕರು ಯಾರು ಯೋಗಕ್ಕೆ ಬರುವುದೇ ಇಲ್ಲ, ಅದಕ್ಕೆ ಮನಸ್ಸು ಮಾಡುವುದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಸಮಸ್ಯೆಗಳಿದ್ದಾವ ಅಥವಾ ನಾವು ಎದುರಿಸುವ ತೊಂದರೆಗೆ ಯೋಗ ಚಿಕಿತ್ಸೆ ಅನ್ನುವಂಥದ್ದು ಒಂದಿದೆ, ಅದನ್ನ ತಗೊಳ್ಬೇಕು ಅನ್ನೋ ಅರಿವು ಅವರಿಗಿಲ್ಲ. ಅದನ್ನ ನಾವು ಮೂಡಿಸಬೇಕಾಗ್ತದೆ. ಯಾಕೆ ಯುವಕರಿಗೆ ಯೋಗ ಬೇಕಾಗಿದೆ? ತಮ್ಮ ಬದುಕಿನಲ್ಲಿ ಯುವಕರು ಎದುರಿಸ್ತಾ ಇರೋ ಕಾಲಘಟ್ಟ ಏನದಲ್ಲ, ಅದು ಅತ್ಯಂತ ಸಂಘರ್ಷದ್ದು. ವಿದ್ಯಾರ್ಥಿಗಳಾಗಿದ್ರೆ ಅವರು ಕಾಂಪಿಟೇಷನ್ ಅನ್ನ ಅತ್ಯಂತ ತೀವ್ರವಾದ ಸ್ಪರ್ಧೆಯನ್ನ ಎದುರಿಸಬೇಕಾಗ್ತದೆ. ವಿದ್ಯಾರ್ಥಿ ಹಂತದಲ್ಲಿರೋ ಯುವಕರು ಅತ್ಯಂತ ತೀವ್ರವಾದ ಸ್ಪರ್ಧೆಯನ್ನ ಎದುರಿಸಬೇಕಾಗಿದೆ ಈಗಿನ ಕಾಲದಲ್ಲಿ. ವಿದ್ಯಾರ್ಥಿ ಜೀವನ ಮುಗೀತು ಅಂದ್ರೆ ಉದ್ಯೋಗದ ಆಕಾಂಕ್ಷಿಗಳವರು, ಅವರು ಬಯಸುವಂತ ಉದ್ಯೋಗ ಸಿಗುವುದಿಲ್ಲ ಅಥವಾ ಉದ್ಯೋಗವನ್ನ ಮಾಡುವಾಗ ಅವರು ನಿರೀಕ್ಷೆ ಮಾಡಿದ ಪ್ರತಿಫಲ ಅವರಿಗೆ ಸಿಗುವುದಿಲ್ಲ. ಆವಾಗ ಕೂಡ ಅವ್ರ ಮನಸ್ಸು ತುಂಬಾ ಒತ್ತಡಕ್ಕೆ ಒಳಗಾಗ್ತದೆ. ಇನ್ನು ಅವರು ಎಲ್ಲಿ ಉದ್ಯೋಗವನ್ನ ಮಾಡ್ತಾರೆ ಅಲ್ಲಿಯ ವಾತಾವರಣ ಅವರ ಮನಸ್ಸು ಮತ್ತು ಶರೀರಕ್ಕೆ ಒಗ್ಗುವಂಥದ್ದು ಆಗಿರೋದಿಲ್ಲ. ಕೆಲವೊಂದ್ ಸಾರಿ ಅವರಿಗೆ ಊಟ ಸರಿಯಾಗಿರೋದಿಲ್ಲ, ಉದ್ಯೋಗ ಮಾಡುವಾಗ ನಿದ್ದೆ ಸರಿಯಾಗುವುದಿಲ್ಲ, ಅವರ ಬಯಾಲಜಿಕಲ್ ಕ್ಲಾಕ್ ಅನ್ನೇ ಚೇಂಜ್ ಮಾಡುವಂತಹ ವ್ಯವಸ್ಥೆ ಇರ್ತದೆ, ಅಂದ್ರೆ ನೈಟ್ ಶಿಫ್ಟ್ ಅವೆಲ್ಲ ಇರ್ತದೆ. ಇಂಥ ಹೊತ್ತಲ್ಲಿ ಅವರ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಪಲ್ಲಟವನ್ನೇ ಹೊಂದಬಿಡ್ತದೆ. ಹಾಗಾಗಿ ಬರೀ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಅನೇಕ ರೋಗಗಳಿಗೆ ಒಂದು ಪ್ಲಿಂತ್ ತಯಾರಾಗುವುದು ಈಗಿನ ಕಾಲದಲ್ಲಿ ಈ ಯುವಕರ ಯೌವನಾವಸ್ಥೆಯಲ್ಲೇ. ಯುವಕರೇನಿರ್ತಾರಲ್ಲ ಆವಾಗಲೇ ಅನೇಕ ರೋಗಗಳ ಬೀಜ ಮೊಳಿಲಿಕ್ಕೆ ಶುರುವಾಗ್ತಾವ, ಮಧ್ಯ ವಯಸ್ಸಿಗೆ ಬಂದಾಗೆಲ್ಲ ಅವ್ರ ರೋಗ ಆಗಿ ಹೊರಹೊಮ್ಮತಾವ. ಈಗ ಇವ್ರೇನ್ ಮಾಡಬೇಕು ಅಂದ್ರೆ ಅವರ ಜೀವನ ಅತ್ಯಂತ ವೇಗವಾಗಿರ್ತದೆ, ಆ ವೇಗದ ಜೀವನದಲ್ಲೇ ಯೋಗವನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಅವರು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕಾಗ್ತದೆ. ಅಂದ್ರೆ ಅವರದು ವೇಳಾಪಟ್ಟಿಯನ್ನ ಅವರು ಕೊಟ್ಟು ಡೈಲಿ ರುಟೀನ್ ಅನ್ನ ಅದರಲ್ಲಿ ಹೇಗೆ ಸೇರಿಸಿಕೊಳ್ಬೇಕು ಅನ್ನೋದನ್ನ ನೋಡಬಹುದು. ಉದಾಹರಣೆಗೆ ಹೇಳಬಹುದು ಅಂದ್ರೆ ತುಂಬಾ ಕಡಿಮೆ ಅವಧಿ ಇತ್ತು ಅಂದ್ರೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮಾಡ್ಲಿಕ್ಕೂ ಶಾಂತವಾಗಿ ಕುತ್ಕೊಳ್ಳಿಕ್ ಆಗ್ತಾನೆ ಇಲ್ಲ ಅಂದ್ರೆ ಚಾಂಟಿಂಗ್ಸ್ ಮಾಡಬಹುದು, ಅವರಿಗೆ ಬೇಕಾದಂತ ಮಂತ್ರವನ್ನ ರಿಪೀಟೆಡ್ಲಿ ಹೇಳಬಹುದು ಅವರು. ಮತ್ತೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಅಂದ್ರೆ ನಾದಾನುಸಂಧಾನ ಅಂತ ಹೇಳ್ತಾರೆ, ಆ ನಾದಾನುಸಂಧಾನ ಮಾಡಬಹುದು. ಇದೆಲ್ಲ ಸೇರಿದ್ರೆ 20-25 ನಿಮಿಷದಲ್ಲಿ ಅವ್ರು ಮಾಡಬಹುದಾಗಿರ್ತದೆ. ಪ್ರತಿಯೊಬ್ಬ ಯುವಕ ಯುವತಿ ತನ್ನ ಜೀವನದಲ್ಲಿ 20-25 ನಿಮಿಷನಾದ್ರೂ ದಿನಾಲೂ ಯೋಗಕ್ಕಾಗಿ ತೆಗೆದಿಟ್ರೆ, ನೀವೇನು ಈಗ ಗಂಭೀರ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಿರಿ, ಅದರೊಟ್ಟಿಗೆ ಬರುವಂತಹ ಇತರೆ ಸಮಸ್ಯೆಗಳಿಂದ ಅವರು ಮುಕ್ತಿಯನ್ನ ಪಡೆಯಬಹುದು. ಯಾಕಂದ್ರೆ ಅವ್ಯಾವ ಸಮಸ್ಯೆ ಈ ಹಂತದಲ್ಲಿ ಉಲ್ಬಣ ಆಗಿರೋದಿಲ್ಲ, ಇನ್ನೂ ಅದಾಗ್ಲೇ ಶುರು ಆಗಿರ್ತಾವ. ಹಾಗಾಗಿ ಪ್ರಿವೆಂಟಿವ್ ಮ್ಯಾನರಲ್ಲೇ ಅವರು

0: ಈ ಯೋಗ ಚಿಕಿತ್ಸೆಯನ್ನು ಆರಂಭಿಸಿದರೆ ಮುಂಬರುವ ಅನಾಹುತಗಳನ್ನು ಅವರು ಕಡಿಮೆ ಮಾಡಿಕೊಳ್ಳಬಹುದು. ಇನ್ನೊಂದು ಮಹತ್ವದ ವಿಚಾರ ಅಂದರೆ ಅವರು ಅವರ ಊಟದ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗ್ತದೆ. ಆಹಾರ ಶರೀರವನ್ನು ಪೋಷಣೆ ಮಾಡೋದಷ್ಟೇ ಅಲ್ಲದೆ ಮನಸ್ಸನ್ನು ಕೂಡ ನಿರ್ಮಾಣ ಮಾಡುತ್ತದೆ. ಹಾಗಾಗಿ ಪ್ರಭಾವಕ್ಕೆ ಒಳಗಾಗಿ ಬೇಕು ಬೇಕಾದದ್ದನ್ನೆಲ್ಲ ತಿನ್ನೋದಕ್ಕಿಂತ ಯಾವುದು ಅವರ ಶರೀರಕ್ಕೆ ಹಿತವಾದದ್ದೋ ಅಂಥದ್ದೇ ಆಹಾರವನ್ನು ಅವರು ತಗೊಳ್ಳೋದು ಮುಂದೆ ಅವರು ಎದುರಿಸಬಹುದಾದ ಸಾಕಷ್ಟು ಸಮಸ್ಯೆಗಳನ್ನು ತಡೆಯುವಂತೆ ಮಾಡುತ್ತದೆ. ಈ ರೀತಿಯಾಗಿ ಯುವಕರು ಯೋಗ ಚಿಕಿತ್ಸೆಯನ್ನು ಬಳಸಿಕೊಳ್ಳಬಹುದು.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ.

0: सहायता टेलीलॉके ऐप वेबसाइट www.tele-law.in या टोल फ्री नंबर 14454 से प्राप्त की जा सकती है.
1: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಈಗ ದೀಪ್ತಿ ಪಾಟೀಲ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಶ್ರೀಪಾದರಾಜರ ಕೃತಿ.

ಇದುವರೆಗೆ ದೀಪ್ತಿ ಪಾಟೀಲ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಮೊದಲಿಗೆ ಕೇಳಿ ಶ್ರೀಕಾಂತ್ ಕುಲಕರ್ಣಿ ಅವರ ಧ್ವನಿಯಲ್ಲಿ ಮೋಹನದಾಸರ ಕೃತಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: ಪಿಯು ಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
6: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
8: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.

ನಂದನ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನ ಕೇಳೋಣ. ಕೇಳಿಬರುವ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದ್ದು. ಆರ್ ಎನ್ ಜೈಗೋಪಾಲ್ ಅವರ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಹಂಸಲೇಖಾವರ ಸಾಹಿತ್ಯ ಹಾಗೂ ಸಂಗೀತವಿರುವ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಚಿಕಿತ್ಸೆ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಸಿದ್ಲಿಂಗು ಚಿತ್ರದ ಗೀತೆಯನ್ನ ಕೇಳೋಣ. ಗಾಯಕರು ಅವಿನಾಶ್ ಚಬ್ಬಿ. ಅರಸು ಅಂಥಾರೆ ಅವರ ಸಾಹಿತ್ಯಕ್ಕೆ ಜೆ ಅನೂಪ್ ಸೆಳಿನವರ ಸಂಗೀತವಿದೆ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ

ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಬಾಬ್ಜಿ ಸಂದೀಪ್ ಅವರ ಸಂಗೀತವಿದೆ.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ನಂದನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮೈನಾ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಹೊಂಬಿಸಿಲು ಚಿತ್ರದ ಗೀತೆ ಕೇಳಿಬರುವ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರದು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ರಾಕೇಂದ್ರ ಅವರು ಸಂಗೀತ ನೀಡಿದ್ದಾರೆ.

ಬ್ರಾಟ್ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಹಾಡಿದ್ದಾರೆ ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದಾರೆ.

ನಂದನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಂಗ್ಲಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಜಾಯಿಜುವಿ ಕೊಂಕಣಿ ಸಮ್ಮಿಶ್ರ ಕಾರ್ಯಕ್ರಮ.
1: ಸಗಳಂಕು ನಮಸ್ಕಾರ. ಐಜಿ ಕಾರ್ಯಕ್ರಮ ಅಂತೂ ಏಕ ಕೊಂಕಣಿ ತಾಳಮದಳ ಖ್ಯಾತಿ ಪ್ರಸಂಗ ಸಾ ಅಹಲ್ಯೋದ್ಧಾರ್ ರಚನಾ ವಿಶ್ವನಾಥ್ ಶೇಟ್ ಹರ್ಸಿಕಟ ಪ್ರಸ್ತುತಕರ್ತ ಸತಿ ಧಾರವಾಡಚೆ ಮಂಜುನಾಥ್ ಹೆಗಡೆ ಅನಿಸಂಗಾತಿ.

0: ರಾಮ ಲಕ್ಷ್ಮಣ
1: ಗುರುದೇವ
0: ತುಮ್ಗೆಲೆ ಮದತ್ತಾನ ಯಜ್ಞ ಕಾರ್ಯ ನಿರ್ವಿಘ್ನ ಜಾನು ಸಂಪ್ಲೆ ಅಗ್ನಿದೇವು ಸಂತುಷ್ಟ ಜಲ ರಾಮ
1: ದೇವ
0: ತುಮೆ ಪ್ರಯೋಗ ಕೆಲೆಲೆ ಅಗ್ನಿ ಅಸ್ತ್ರಾಕ ಸುಬಾಹು ತಾಟಕ್ಕೆ ಮುಳಾಕ ಗೆಲು ಮಾರಿಚು ವಾರೆ ಅಸ್ತ್ರಾನ ಏಕ್ ವಾರ್ ವಾರೆಂತು ಗಿರ್ಕಿ ಮಾರ್ನು ಗೂನು ಸಮುದ್ರಾಚೆ ಪೆಳ್ತಾನ ಪೆಳೋ ತುಮ್ಗೆಲೆ ಶಕ್ತಿ ಪರಾಕ್ರಮಾಚೆ ಪ್ರದರ್ಶನ ಲೋಕ ಲೋಕಾಂತು ಖ್ಯಾತ ಜಲೆ ತುಮ್ಗೆಲೆ ಸಾಧನ ದೇವತೆನ ಥೋಕುಣಿ ಕೆಲೆ ಸೂರ್ಯ ವಂಶಾಚೆ ಕೀರ್ತಿ ರೂಂದು ಜಲೆ ಅತ ಅಂಕ ಮಿಥಿಲೇತ್ಲಾನ ರಾಯಸ ಇಲ ಥೈ ಶಿವಧನುಷಾಚೆ ಪೋರಬು ವೈಭವಾನ ಚಲ್ತಾಸ
1: ವೈವೇ

ತವಳಿತೈ ಗೌತಮ ಶಮವನತ ಚಂಕತನಾ.

0: ರಾಮ ಲಕ್ಷ್ಮಣನೋ
1: ಗುರುದೇವ
0: ಮಿಥಿಲೆ ರಾಜ್ಯಾಂತು ವಿಶೇಷ ಸಂಭ್ರಮನ ಪೌರವನಿ ಸ್ವಯಂವರ ಕಾರ್ಯಕ್ರಮ ಚಲ್ತಸ ತೋಯಿ ಶಿವಧನುಷ್ ವಾಗೋನ ದೋರಿಬಾಂಚೆ ಪಣ ಘೋಷಣ್ ಕೆಲಾತೆ
1: ಓಹೋ
0: ತೇ ಸ್ವಯಂವರ ಮಂಟಪಾಂತು ಘೋಷಿತ ಪಣ ಜಿಕ್ಕಿಲೇಕ ಸುಂದರ ವಧು ಸೀತಾ ತೋಷಾನ ಮಾಳ ಘಲ್ತಲಿ
1: ಓಹೋ
0: ತೇ ರಮ್ಯ ಘಟನೆಂತು ತುಮ್ಮಿ ಸಾಕ್ಷಿ ಜಾವುಕ ಮಣು ಮಗಲೆ ಆಶಾಸ
1: ತಶಿ ಜವ ಗುರುದೇವ
0: ಅಮೆ ಅಶಿ ಪಾಡು ಪಳಿಲೆ ಗೌತಮಾಶ್ರಮಾಚೆ ವಟೇನೋಚ್ಯಾ ಹೇ ವಾಟ್ ಮಿಥಿಲೇಕ ತ್ವರಾನ್ ಪಾವೇತ
1: ಓಹೋ
0: ಹೇ ಪುಡೆ ಗುರುಕುಲ ಜಲಿಲೆ 2000 ಕಿ ಚೇಡು ಶಿಷ್ಯ ಅಧ್ಯಯನ ನಿರಿತ ಅಸಿಲೆ
1: ಓಹೋ
0: ಗೌತಮ ದೀರ್ಘತಮ ಮುನಿಲೋ ಪೂತು ಹಂಗೆಲೆ ಔಸು ಪ್ರದ್ವೇಷಿಣಿ
1: ಐಕಲ
0: ತೇ ಗೌರಿ ಶಂಕ್ರಾವರಿ ಅಸಿಲೆ
1: ಓಹೋ
0: ಗೌತಮಾಲಿ ಬಾಯಿಲು ಅಹಲ್ಲೆ ಹಂಗೆಲಿ ಸಂಸಾರ ವಿಷಮತೇನ ನಿಸ್ಸಾರ ಜಲ ಅತ್ತ ಶಾಪ ತಾಪನ ಜೀರ್ಣ ಪಳ್ಯ ತೈ ಆತ ಕುಟೀರ ಸಿಲೆ ಚಿನ್ನ ಮಾತ್ರ ದಿಸ್ತಾತಿ ಸಗಳೇ ಆಶ್ರಮ ಪ್ರದೇಶಾಂತು ಝಾಡ ವಾಲ್ಯಾನ ಭರ್ಲ್ಯ ಪ್ರಖ್ಯಾತ ವಿದ್ಯಾಲಯ ವಾರಸದಾರ ನಕ್ಲೆ ಕಾರಣ ಅನಾಥ ಜಲ ರಮಾ
1: ಗುರುದೇವ
0: ತೇ ಜಾಗ ತುಮೆ ಖುದ್ದ ಪೊಳೆಯೋಕ ಋಷಿ ಆಶ್ರಮಾಚೆ ಪ್ರದೇಶಾಚೆ ಕುಲಂಕುಶ ಮಾಹಿತಿ ತುಕ ಜತಲೆ.

0: ವಾಸುದೇವ ವನಾನಿ ಆಶ್ರಮಾತೆ ಜಾಗ ಪಡೆಲ್ಲಾರಿ ಪುನ್ವಿ ಚಂದ್ರಾಕ ಗ್ರಾಣದರಲ್ಲಿ ವರಿದಿಸ್ತ ದುಷ್ಕಳ ನಿಸಾರ ಜಲ್ಯ ಝಡ ವಲ್ಯ ಪಚ್ವೆ ಅಸ್ಲೆ ತರಿ ನಿಸ್ತೇಜಾನ್ ದುಃಖ ಬೋಗ್ಚೇದ ಕಳತಾಸ ಹಂಗ ವರೋ ಕೇಳ್ಸಿನ ಕಾಂತಿನ ಸಗಳೆ ಪರಿಸರ ಮೌನ ವೃಥದರ್ನು ಸತ್ಯಾಗ್ರಹ ಕರ್ತಿಸಿಲ್ಲೆ ವರಿದಿಸ್ತಾಸ ಹೇ ಪವಿತ್ರ ಭೂಮಿ ವಿಜಾ ಪ್ರವಾಹನ ಲಸಿಲ್ಲೆ ವರಿ ಜಲ್ಯ ಜೀವಧಾತು ಕಳಾಹೀನ ಜಾಲ್ಯ ಕಂಚೆ ದುಷ್ಕರ್ಮ ದೋಷಾಕ ಪ್ರಾಯಶ್ಚಿತ್ತ ಭೋಕ್ತ ತಶಿ ದಿಸ್ತಾಸ ಹೇ ಪಳೆಲಾರಿ ಸಂಬಳತಲೆ ನತ್ತಿಲೆ ಮೌನ ರಜ್ಞೆ ತಶಿ ದಿಸ್ತಾಸ ಜಲನ ಅತ್ಲೆ ತಳಿಯ ಅಂತೂ ಕೊಯಿರು ಬರಲೆ ವರಿ ಜಲ್ಲ ಗುರುದೇವಾ ಕಾರಣ ಕಂಚೆ ಅಸ್ಲೆ ತರಿ ಅಶಿ ಜೈನವೇ ಮೋಣು ದಿಸ್ತ ಕಿತಾ ಕಶಿ ಜಲ್ಯ ಮೋಣು ಅಮ್ಮಿ ಕೋಳ್ನು ಮುಖಾರಿ ವಚ್ ಕಶಿ ದಿಸ್ತಾಸ ಹಂಗ ಕಂಚಿಕಿ ಆಕರ್ಷಣ ಶಕ್ತಿ ತಾಂಡಿಲೆ ವರಿ ಜತ್ತಾಸ ಓ ಗುರುದೇವಾ
1: ಮಧುರ

ಹಂಗ ರಾಮ ಮೋಣು ಮಧುರ ಧ್ವನಿನ ಸ್ತುತಿಗಾನ ಕರ್ಚೆ ಐಕತಾಸ. ಕೋಡ್ಗೋಳು ಪಕ್ಷಿಣಿ ಮಧುರ ಗೀತ ಗಾಯ್ತಾಸ್ಲೆ ಶಿವರಿ ದಿಸ್ತಾಸ. ತೇ ಧ್ವನಿಂತೂ ಭಕ್ತಿ ಭಾವ ಬರ್ಲ್ಯ, ಸಾತ್ವಿಕ ಪ್ರಾರ್ಥನಾ ಸ್ವರ ನಾದಮಂಡಲ ಬರ್ಲ್ಯ. ಹೇ ಧ್ವನಿ ಮಕ್ಕ ಮಾತ್ರ ಐಕತಾಸ, ಹೃದಯಾಂತು ಮಾತ್ರ ಪ್ರೇಮ ಬರ್ತಾಸ. ಹೇ ಧ್ವನಿ ಕಂಚೇನ್ ಸರ್ತಾ ಮೋಣು ಶೋಧಕೋರ್ಕ, ಹಜ್ಜೆ ರಹಸ್ಯ ಒಳಕೋಕ. ಹಾ ಹಾ.

0: ರನ್ನ ಅಂತೂ ಕೋಗೋಳ್ಗಾಯ್ತಾನಾತ್ ಈ ಪಕ್ಷಿ ದಿಸೋನೇನ. ಅತ್ತ ರಾಮನಾಮ ಭಕ್ತಿನಿ ಮಧುರು ಚಾವನು ಸಂಚೆ ಶಿಲಾ ಶಿಲ್ಪ ಕಂಚೆ ಮೋಣು ಒಳಕೋಚೆ ಕಠಿಣ ಜಲ್ಲೆ ಸ್ವಚ್ಛೆ ಕಶಿ ಹೇ ಜಾಗೋ ಮಗೇಲೆ ಸಹನಶೀಲತಾ ಪರೀಕ್ಷೆ ಕರ್ತಿಸಲಿ ಅವರಿ ದಿಸ್ತಾಸ ಕುತೂಹಲ ಕ್ಷಣ ಕ್ಷಣ ಅಧಿಕ ಜತ್ತಾಸ ಹೇ ಜಗೇರಿ ತುಮೇ ಚಮಕೋ ಕಾಮಣು ಗುರುದೇವನ್ ಸಾಂಗ್ಲೆ ತಜ್ಜೆ ರಹಸ್ಯ ವಿಂಗಡ ಕಸಲೆ ಉರ್ತಲೆ ಹೇ ಹಂಚೆ ಪ್ರಕೃತಿ ಮಹಿಮಾಕಿ ಸ್ಥಳ ಮಹಿಮಾಕಿ ಶಿಲಾ ಶಿಲ್ಪ ಮಹಿಮಾಕಿ ಮಣು ಕೂಲಂಕುಶಿ ಪರೀಕ್ಷೆ ಕೊರ್ಕ ಮಧುರ ಧ್ವನಿಂತೂ ಮಾತಾ ಕೌಸಲ್ಯಲೆ ಗೋರ್ಸಣಿ ಅಸ ಮಕ್ಕ ಮನ್ನಾಂತೂ ಮಾತೃಬಹು ಬರ್ತಾಸ ಹೇ ಜಗೇರಿ ಚರಡಾವರಿ ನಂಚಿಕಾಶಿ ದಿಸ್ತಾಸ ಪಳೈತಾ ಸಗುಳೋ ಆಶ್ರಮ ಅನಿ ಭಗ್ನ ಕುಟೀರ್ ವನ ಪ್ರದೇಶ ಅಂತೂ ನಾದ ಸರ್ಚೆ ಥಳ ಸೊದತ
1: ಶ್ರೀ ಓಹೋ
0: ಹಂಗ ಹೇ ಶಿಲಾ ಶಿಲ್ಪಾತ್ಲೇನು ಧ್ವನಿ ಸರ್ತಾಸ ಪಾಯ ಲಗ್ನದಶಿ ಶಿಲ್ಪಾಕ ಚೈತನ್ಯ ಬರೆದು ಸಜೀವತು.

ದೇವ ದೇವೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ತುಮೆ ಮಗಲೆ ಪಾಪಧುಲೆ, ಶಾಪ ನಿವಾರಣಕ್ಕೆಲೆ ಸರಿಲೆ ಜೀವ ಪರ್ತೂನಾಯಿಲೆ ದೇವ. ದೇವ ತೂಚಿ ಆವುಸು ಅನಿ ತೂಚಿ ಬಾಪೈ ಜಲು, ಸರ್ವಸ್ವ ಬಂಧು ಬಳಗ ಜಲು, ಶಿಲ್ಪಶಿ ಶಿಲಾ ಶವಜಲ್ಲೆ ಮಕ್ಕ ಜಾಗ್ರತೆ ದಿಲ್ಲೆ. ದೇವ ಶಪಿತ ಶಿಲೆ ಕತುಗೆಲೆ ಪಾಯಿಲಾಗ್ಲೆ, ಮಗಲೆ ಶಾಪ ನಿವಾರಣ ಜಲೆ. ಪರಮಾತ್ಮ ಜ್ಯೋತಿ ರೂಪ ತುಗೆಲೆ ದಿವ್ಯ ಪಾದಾಚೆ ಪೂಜೆ ಪೂಡ ಬ್ರಹ್ಮದೇವಾನಿ ಕೆಲ್ಲೆ.

ದೇವ, ತೂ ತ್ರಿಕಾಲ ಜ್ಞಾನಿ, ಭೂತ ವರ್ತಮಾನ ಲೋಕ ಕಳ್ತಾಲೋ ಜಲರಿ, ತೂ ಭವಿಷ್ಯ ಭೀ ವಳ್ಕಲೋ ಕಾಲ ಜ್ಞಾನಿ ಅಸ. ಹಜಾರ ವರ್ಷ ಪುಡೆ ಘಟಿಲೆ ಪಾಡವೇಳ ಅಂತೂ ಹಾವು ಪಾಪಿಷ್ಟ ಜಲೆ. ದೇವರಾಯಾಲೆ ಚಂಚಲ ಬುದ್ಧಿಕ ಬಲಿ ಜಲೆ, ಅಪಪ್ರಚಾರ ಜಲೆ, ಮಗಿರಿ ಚೂಕ ವಳ್ಕಲೆ, ತಿತ್ಲ ವೇಳಾರಿ ಮಕ್ಕ ಶಾಪ ಆಯ್ಲೆ, ಮಗಿಲೆ ಚೂಕ ಜಲೆ ಮೋಣು ಪಾಯಿ ಪಳ್ಳೆ. ಜ್ಞಾನಿ ಗೌತಮನ್ ಸಾಂಗ್ಲೆ, ದಿಲ್ಲೆ ಶಾಪ ಭೋಗಾಕ ವಿಮುಕ್ತಿಕ ಪರಮಾತ್ಮಾಲೆ ಧ್ಯಾನ ಕರ್, ತಗಲೆ ಕರುಣೆನ್ ಪಾದ ದರ್ಶನಾನಿ ಜಲ್ಲಲೆ ಶಾಪ ವಿಮೋಚನ್ ಜತ. ಕಾಲಗತಿಕ್ ಸಗಳಿನ್ ಶರಣ್ ಜೌಕ, ಕಾಲಾತೀತ ಪರಂಜ್ಯೋತಿ ಸ್ವರೂಪಾನ್ ಆಶ್ರಮಕ ಆಯ್ಲೆ ತಾವಳಿ ದೋಷ ಮುಕ್ತಿ ಜತ ಮಣು ಸಾಂಗ್ಲೆ. ದೇವ ಹಾವು ಕಲಾಶಿಲ್ಪ ಜಲೆ, ಮನ ಫತ್ತರಶಿ ಜಾವನು ಧ್ಯಾನ ಅಂತೂ ಮಗ್ನ ಜಲೆ, ಮಗಲೆ ಪ್ರಾರ್ಥನ ತುಕ ಐಕಲೆ ಪರಿತ್ಯಕ್ತೆಕ್ ಉದ್ಧಾರುಕುತ್ತೂ ಆಯ್ಲು. ಆಶ್ರಮ ಅಂತೂ ಚಮಕಲು ನಂಚಲು, ಆಶ್ರಮ ಪವಿತ್ರ ಜಲೆ ಶಿಲಾ.

0: ಲೇ ಧೂಜಾವನು ಸಂಸಾರ ಹೀನ ಶಿಷ್ಟಾಚಾರ ಚುಕಿಲೆ ಅತ್ತ ಲಜ್ಜಾನಿ ಜಿರ್ತಾಸ ಪರಮಾತ್ಮ
1: ದೇವಿ
0: ತುವೆ ಮಾನ್ಯ ಕೆಲ್ಲೋ ಮಾತಾಮಣು ಗೌರವದೆಲ್ಲೋ ವಿಶ್ವಪ್ರಭು ತುವೆ ಯೌಚೆ ಭವಿಷ್ಯ ಗೌತಮ ಮಹರ್ಷಿನಿ ಸಂಗೀಲೆ ಋಷಿ ವಾಕ್ಯ ಖರೋಜಲೋ ಶಪಿತ ಶಿಲ್ಪಾಕ ಜನ್ಮ ಮೆಳ್ಳೆ ದೇವ ಹಾವು ಮಂದಾನೆ ವಂದನ್ ಕರ್ತ
1: ದೇವಿ ತು ಕುಲವತಿ
2: ಕುಲ

0: ಗೌತಮ ಮಹರ್ಷಿ ವೈಲ್ಯಾನ್ ಪಳೆ ಮಳೋಬಾಂತು ದೇವ ದೇವತಾ ದರ್ಶನ ದಿಲಾತ
1: ವೈ ವೈ ವೈ
0: ತೆ ಹರ್ಷಿತ ಜಾನು ಫುಲಾ ಪಾವಸು ರೊಚೇತ ಸಾತಿ ತಂಕ ತುಂಗೆಲೆ ಸಂಸಾರ ವಿಷಯಂತೂ ಅಸ್ತಾಸಿಲೆ ರಾಮಾನ ಹಂಗ ಪಾದಾರ್ಪಣ ಕೊರ್ಕಸಿಲೆ ಸರ್ವ ಮಂಗಲಮಯ ಜಲೆ ದೇವತಾ ಸರ್ವ ಜಯಕಾರ ಘೋಷಣ ಕರ್ತ ಸಾತಿ ಅಮೆ ರಾಮಕ ಧನ್ಯವಾದ ಸಂಕ.

0: ರಾಮ, ವಿಶ್ವಪ್ರಭು, ರಾಮದೇವ
1: ಮಹರ್ಷಿ,
0: ತೂರ್ ರಾಜಕುಮಾರ್ಮೋನು ಲೆಕ್ಚಿನ
1: ಹಾ,
0: ಸೂರ್ಯ ಚಂದ್ರಾಂಕ ಕಾಂತಿ ದಿಲ್ಲೋ ಪರಂಜ್ಯೋತಿ ಜವನಸ,
1: ಓಹೋ
0: ತೂ ವೈಕುಂಠಾತ್ಲೇನ ಅಯ್ಯಲೋ ನಾರಾಯಣ, ತುಗಲೆ ಪಾದ ಸ್ಪರ್ಶದಲ್ಲೇ ಸ್ಥಳ ವೈಕುಂಠ ಜತ, ಆಜಿ ಅಮ್ಗೆಲ್ ಆಶ್ರಮ ತಶೀಚಿ ವೈಕುಂಠ ಸದೃಶ ಜಲ,
1: ಓಹೋ
0: ಹಾವು ಸಂತುಷ್ಟ ಜಲೋ ದೇವತೆಂಕ ಹರ್ಷಿ ಜಲ. ರಾಮ
1: ಮಹರ್ಷಿ
0: ಸರ್ವ ಜಯಕಾರಕರ್ತ ಸತಿ. ರಾಮದೇವ ಹೇ ಚರಿತ್ರೆ ಕೋಣ ಐಕತಾಕಿ ತಂಗೆಲ ಇಷ್ಟಾರ್ಥ ಸಕ್ಕಡ ಪ್ರಾಪ್ತಿ ಜವೋ ಮಣು ಆಶೀರ್ವಾದ ಕರಿ.
1: ಮಹರ್ಷಿ ತುಮಕ ಪೈಲ್ ಜಾವನು ವಂದನ್ ಕರ್ತ. ಹೇ ಆಶ್ರಮ ಪೂಡೆ ತಶಿ ಪ್ರಸಿದ್ಧ ಗುರುಕುಲ ಜವಕ, ಲೋಕ ಖ್ಯಾತಿ ಪಾವಕ, ಶಿಷ್ಯಾಂಕ ಅಧ್ಯಯನ ಯೋಗ್ಯ ತಳ ಜವಕ. ಮಹರ್ಷಿ ತುಮಿ ಮನಕೊರ್ಕ ಸರ್ವಾಂಕ ಮಂಗಲ ಜವೋ.

0: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.

0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ದೀವಾನಾ ಚಿತ್ರದ ಗೀತೆ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್.

ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಶ್ರೇಯಾ ಘೋಷಾಲ್ ಹಾಗೂ ರಾಜ್ ಫತೇ ಅಲಿ ಖಾನ್ ಅವರ ಯುಗಳ ಸ್ವರಗಳಲ್ಲಿರುವ ಬಾಡಿಗಾರ್ಡ್ ಚಿತ್ರದ ಗೀತೆ.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ.

0: हॉस्पिटल कनिंगहैम रोड।
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಜಾನಕಿ ಅಯ್ಯರ್ ಅವರ ಗಾಯನ, ರಾಗ್ ದೇಸಿ, ವಿಳಂಬಿತ ಏಕ್ತಾಲ್ ನಯಾಮೋರಿ, ಧೃತ್ತೀಂತಾಲ್ ಬಾಲಮ, ಜೊತೆ ವಾದ್ಯಗಾರರು ಹಾರ್ಮೋನಿಯಂ ಶಂಕರರಾವ್ ಪಾಟೀಲ್, ತಬಲಾ ಸೂರಶ್ ಪುರಂದರಿ. ಕೇಳಿ ಜಾನಕಿ ಅಯ್ಯರ್ ಅವರ ಗಾಯನದಲ್ಲಿ ರಾಗ್ ದೇಸಿ.

ಜಾನಕಿ ಅಯ್ಯರ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ದೇಸಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಸೂರಜ್ ಪುರಂದರೆ, ಹಾರ್ಮೋನಿಯಂ ಶಂಕರ್ ರಾವ್ ಪಾಟೀಲ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನ

0: ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100%ಗೆ 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲೋದ್ಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ, ವರಕವಿ, ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924 ತಾಯಿಯನ್ನೂ ಕಳೆದುಕೊಂಡರು. ಹೀಗಾಗಿ ಬೇಂದ್ರೆ ಅವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922 1981 ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಕಬ್ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾ ತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ, ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೇ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು, ಜನುಮದೊಂದು ಪಾಡು ಹಾಡು ಆಗಿ ಮೂಡಿತು, ನನ್ನ ಕೊರಳು ಹಾಡಿತು ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯ ರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಇಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ, ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು

ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ, ವ್ಯಕ್ತಿತ್ವ ಮತ್ತು ಕಾವ್ಯಗಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯಯ್ಯ ತಾಯಿನೊಂದೇ, ಕೈಯೆಯೇ ಸತ್ತೇ ಎಂದೇ, ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ. ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ. ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆ ತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯ ಕಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚೆ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯಿ ಕನಿಮುನಿಯೋ, ನೀ ಅಕ್ಕ ಅಕ್ಕರತೆಯೋ, ಬಾಯನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀಯನ್ನ ಹೆಂಡತಿಯೋ, ಮೈಗೊಂಡ ನನ್ನಿಯೋ, ಮಗಳೋ ನನ್ನದೆಯ ಮುಗುಳು, ಈಯ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈ ಯುತ್ತ ಕೈ ಮೈಗಳಂ ಜೀವ ಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಡನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ, ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಹೆತ್ತಿ, ನನ್ನ ನಾಲಿಗೆ ನಿನ್ನ ಬರಿಸೂಲಗಿತ್ತಿ, ಇಲ್ಲದಿರೆ ಹಾಡುವುದು ನನ್ನ ಪಾಡೆ, ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು, ಯಾರ ಹಾಲನುಂಡೆನು, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ್ತಾ, ಅದರ ಧಾರೆ ಹುಡುಕುತ್ತಾ ಎಂದು ತಮ್ಮ ಅಂಬಿಕಾತತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ, ನಿದ್ದ ಕೂಡ ನಿನ್ನ, ಮಿಡಿಕಾಡಿ ಬಗೆಯ ಬಾಯಿ, ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯೂ ಇರಲಿ ಬರುಡೆ, ಆ ತಾಯಿ ಏನು ಕುರುಡೆ, ತಾಕಿದರೆ ಸಾಕು ತೊಡೆಯು, ನೂಕೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ, ಓ ಗರೆವರು ಭಕ್ತರು, ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು, ನಿನ್ನ ಮನೆಯ ಕಟ್ಟಲಿಹರು, ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗಿರಣ್ಣ ರಣದ ಕಣಕ್ಕೆ, ಅಸುರದಿಂದ ಬಿಡಿಸಿರಿ ತಾಯಸರಿಯ ಎಲ್ಲರಿಂದ, ಗೆಲುವಿನ ಗುಡಿ ಹಿಡಿಸಿರಿ ಭೂತಾಯಿ ನಲಿಯುವಂತೆ, ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದೆಸೆ ದೆಸೆಗೆ ತಾಗಿ, ತೊಂಗೆ ತೊಂಗೆಗೆ ಹೂವ ಸಲಿಸವ್ವ, ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ, ಚಿಗುರಿನ ಪಲ್ಲವಿ ಉಲಿಸವ್ವ, ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ, ನಿಲ್ಲಿಸವ್ವ ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಭವನೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ, ನನಗಾದ ನಿನ್ನದಲ್ಲದಿಲ್ಲ, ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ, ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ, ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾ ಹರಿಯದೇತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ
ನಿನ್ನ ಕಣ್ಣ

0: ಅಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ, ಎನ್ನ ಹೃದಯ ಕಡೆ ಬೆಣ್ಣೆ ಮೇಲೆ ತೇರಿಸಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ, ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ, ನವೀನ ಚಂದ ನೋಡಲಿ, ಬನ್ನೀರವ್ವ ಬಯಸಿ ಕರೆವೆ, ನಾನು ನಿಮ್ಮ ನೆಂದು ಮರೆವೆ, ತನುಮನವು ನಿಮ್ಮ ಮನೆ, ನಾನೂ ಕೂಡ ನಿಮ್ಮವನೇ ಎಂದು ರಕ್ಸೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವಿ ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವಿ ನನಗಹುದು ಹಸಿಯು ಬೆಳದೀತೆ ಒಣಕೆ ಸಸಿ ನಿಲ್ಲಿರವ್ವ ನಿಲ್ಲಿರಿ ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ, ನೀವೇ ಹೊಲ, ನೀವೇ ಜಲ ಕಲಿಸಿರಿ, ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಗಿನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು, ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ, ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ, ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೋರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು, ವಿಶ್ವಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ ನೀ ಬಿಂಬವಿರಲು ಪ್ರತಿಬಿಂಬವೇಕೆ ಬಾ ತುಂಬ ತುಂಬು ನನ್ನ ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿ ಏರಿ ಬಂತು ಪ್ರೀತಿ ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ, ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು ಎದೆ ಗೊರಗಿಂತು ತಾಯಿದೆರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ ನಿನ್ನ ನಾಲಿಗೆಗೆ ಆಗು ನನ್ನ ಬಾಯಿ ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವಮಾತೆಯ ಪ್ರೀತಿ ಕನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗಿರದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ. ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು. ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ, ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಳೆ ಹರಸನ್ನ ಬಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.
1: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ, ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
2: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ.

ಅದಕ್ಕೆ ಬೇರೆ ಕೆಲಸವೇ ಇಲ್ಲ, ತನಗೆ ರುಚಿ ಎನಿಸಿದ್ದೆಲ್ಲವನ್ನೂ ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜೀವಿಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂಥೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರಾಂಗನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ, ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಾಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಜರ್ಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು ಮೂರು ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದೇ ಕೇಳಿದೆ, ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ
ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ

0: ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರದ ಜೊತೆ ಕೋಳಿ ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆ ಅಂಗಳದ ಮೂಲೆಯಲ್ಲಿ ಇಟ್ಟಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು ತರಕಾರಿ ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ. ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಯ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವ ದುರಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು. ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ. ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
4: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
5: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
4: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
6: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್

0: ಈ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
0: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
2: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
3: निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार.
4: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
2: जन जन का रखे ध्यान, टीबी मुक्त भारत अभियान.
3: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
5: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
6: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
6: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ആകാശവാണി. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
2: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
1: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನ ಜೂನ್ 21ನೇ ತಾರೀಖಿಗೆ ಮಾಡಲಾಗುತ್ತೆ ಶಣೈ?
2: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ

0: ಹನ್ನೆರಡನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ. ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವುದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21. 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು, ಸೂಕ್ತ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನ ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶರಣ?
0: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
0: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್.
0: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳಿದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನ ಅಥವಾ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನ ಯುವಕರು ಅದನ್ನು ಕರೆಕ್ಟ್ ಆಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನ್ ಮಾಡಬಹುದು ಅಂತ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂತ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತ ಯೋಗ, ಆ ಪರಂಪರೆಯನ್ನ ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನ ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು ಸಮಾಧಿವರೆಗೆ ಹೋಗುದು ಕಷ್ಟ ಆಗುತ್ತೆ ಅಂತ ತಿಳಿದಂತ ಕೃಷ್ಣಮಾಚಾರ್ಯರು ಫಸ್ಟ್ಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತೆ ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತೆ ಆಸನವನ್ನ ಸಮೀಕರಣ ಮಾಡಿ, ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ.

0: ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ತರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು ಎರಡು ಮೂರು ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಎರಡನೇದ್ದು ಅವರ ಶಿಷ್ಯರಾದಂತಹ ಪಟ್ಟಾಭಿ ಜೋಯಿಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದ್ರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲದೆ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದ್ರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ತರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪಿಟಿಕ್ ಯೋಗ ಅಂತ. ಥೆರಪಿಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪಿಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25,000 ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ, ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂತಹ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100+ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದಿರಿ ಖಂಡಿತವಾಗಿ. ಈ ವರ್ಷ ನಾವೇನ್ ಮಾಡಿದ್ವಿ ಅಂದ್ರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ್ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಅಂತಂದ್ರೆ ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳುವಂತದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನ ಮಾಡಿಕೊಂಡಿದೆ. ಅದೇ ತರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ತರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20,000-25,000 ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲ್. ಆ ಪ್ರೋಟೋಕಾಲ್ ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದ್ರೆ ಘೋಷಣೆ ಏನು ಅಂತಂದ್ರೆ ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂತ ಕಾನ್ಸೆಪ್ಟ್. ಪ್ರತಿ ಮನೆ

0: ಪ್ರತಿದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, ಒಂದು ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದಿರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟ್ ಅನ್ನ ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. June 18 4 ಗಂಟೆಯೊಳಗೆ GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು, MYSOR ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ತರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂತಹ ಕಾರ್ಯಕ್ರಮಗಳು. ಇದರ ಲೈಕ್ಸ್ ಮೂಲಕ ಆಗುತ್ತೆ, ಆದ್ರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡಬಹುದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರಬಹುದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಗೊಂಡ್ಬರ್ತಾ
0: ಇದ್ದೀರಾ? ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದೀವಿ. ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜಿನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000, ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ. ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನು ಅಂತಂದ್ರೆ ಹರ್ ಘರ್ ಹರ್ ದಿನ ಯೋಗ ಅಂತೇಳಿ. ಈ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನ ಟೀಚ್ ಮಾಡುವಂತ ಶಿಕ್ಷಕರು. ಅಂದ್ರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ ಅನ್ನ ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದ್ರು
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ PT ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ PT ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ತರ

0: 2012 ರಲ್ಲಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು ಒಂದು ಸಾವಿರ ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಾಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ.

0: ಮಾತ್ರ ಅಲ್ಲದೆ ಮೈಸೂರು ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜ್ ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು ಓಪಿಡಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ ಓಪಿಡಿಯಲ್ಲಿ ಅವರವರಿಗೆ ಡಿಸೀಸ್ ಏನಿದೆ ಆ ಡಿಸೀಸ್ಗೆ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದ್ರೆ ಸುಮಾರು 300-400 ವೈದ್ಯರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತೆ ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತೆ ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ತರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತೆ ಯೋಗದ ಬಗ್ಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನ ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತಹ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಈಗ ಅದೇ ಪ್ರಶ್ನೆ ನಾನು ತಮ್ಮನ್ ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ತರ ನಿಮ್ಮಾನ್ಸ್ ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ತರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ಎತ್ಕೊಂಡಿದೀವಿ. ಅದೇ ತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತೆ ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ತರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದಿದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸ ಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ತರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದ್ರೆ ಯೋಗವನ್ನ ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರ ಯಾವ್ಯಾವ ಸಂಸ್ಥೆಗಳನ್ನ ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ, ಏನೇ

0: ಏನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
1: ಅದೇ ಈ ವರ್ಷದ ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಸ್ಪ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದ್ಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜ್ಗಳು. ಇಲ್ಲಿ ನಿತ್ಯ ಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನು ಸೇರುವಂತ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದ್ರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗೂ ಕೂಡ ಗರ್ಗರ್ ಯೋಗ ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
0: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
1: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ, ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರು ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
0: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ.
1: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತೆ ನಮಗೆ ಅವಕಾಶ ಕೊಟ್ಟಂತಹ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
6: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 1,07,000 ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015 ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ

ಸರ್ಕಾರಗಳ 40:1 ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4 ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4 ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4 ಹಂತದಲ್ಲಿ ಒಟ್ಟು 62,500 ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 834,716 ಉದ್ದದ ರಸ್ತೆ ಯೋಜನೆಯಲ್ಲಿ 771,641 ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ
ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ

0: ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ

0: ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡಾ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡಾ 4.6%ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಟ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ಲೊವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈರುತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ.

0: ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನಭಿನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡಾ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ದ ಭಾರತವನ್ನು ನಿರ್ಮಿಸುತ್ತಿದೆ.
0: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ಧ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಮೀಟರ್ಗಳು ಅಥವಾ 765 kHz ತರಂಗಾಂತರ, ಎಫ್ಎಂ 103 MHz ಕಂಪನಾಂಕ, ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಮ್ಮರಗುದ್ದಿಯ ಮರೆಪ್ಪದಾಸರ್ ಹಾಗೂ ವೆಂಕಪ್ಪದಾಸರ್ ಅವರು ಹಾಡಿರುವ ತತ್ವಪದಗಳು.

0: ಗುದಿಯ ಮರೆಪದಾಸರ್ ಹಾಗೂ ವೆಂಕಪದಾಸರ್ ಅವರು ಹಾಡಿದ ತತ್ವ ಪದಗಳನ್ನು ಇದುವರೆಗೆ ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
0: ಆಕಾಶವಾಣಿ ಧಾರವಾಡ, ಸಮಯ 1:35. ಈಗ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳೋಣ ವಾಣಿ ಜಯರಾಮ್ ಹಾಗೂ ಡಾ ರಾಜ್ಕುಮಾರ್ ಅವರ ಯುಗಳ ಸ್ವರಗಳಲ್ಲಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇದುವರೆಗೆ ಕೇಳಿದಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: ನಾಲ್ಕನೇ ಆಯಾಮ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್.

ಚಿತ್ರ ಹಾಗೂ ರಾಜೇಶ್ ಅವರ ಯುಗಳ ಸ್ವರಗಳಲ್ಲಿ ಪ್ರೇಮಾಚಾರಿ ಚಿತ್ರದ ಗೀತೆ ಕೇಳಿದಿರಿ. ಇನ್ನು ಮುಂದೆ ನಡುವೆ ಅಂತರವಿರಲಿ ಚಿತ್ರದ ಗೀತೆ

ಶ್ರೋತೃ ಬಾಂಧವರೇ, ಈ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ, ಮುಂಗಾರು ಬೆಳೆಗಳಲ್ಲಿ ಬೀಜೋಪಚಾರದ ಮಹತ್ವ, ಈ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ಏಣಗಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ 2:30ಕ್ಕೆ, ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು

0: ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ದಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರು

0: ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ದ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರ ದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧಾ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಜೂನ್ 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4 ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ.
3: ಏ ಉಷಾ,
4: ಯಾರು?
3: ಏ ನಾನ್ ಯಾರ ಯಾರ ಅಂತ ಕೇಳಲಿಕ್ಕೆ ಅಲ್ಲೇ ಕೂತೀನಿ.
4: ಅಯ್ಯ ಮಂಜುಳಾ, ಬಾಬಾ ಒಳಗ್ ಬಾ
3: ನೋಡ, ನನ್ ಜೊತೆ ಯಾರು ಬಂದಾರ ನೋಡಲ್ಲ.
4: ಅವ್ವಾ, ಈಕಿ ನಗುದ್ ನೋಡೇ ಗುರ್ತಾತ್ ನನಗ ಮಾಯಾನು ಬಂದಾಳ ಅಂತ ಹೇಳಿ
5: ಗಪ್ಪನ ಹಿಂದೆ ನಿಂತು ಬಿಟ್ಟಿದ್ದೆ ಉಷಾ, ನಿನ್ ಗೊತ್ತಾಗ್ಬಾರ್ದಂತ.
4: ನೋಡು, ನಿನಗ ಸಣ್ಣ ಹುಡುಗರು ಇದ್ದಾಗಿಂದ ಚಾಳಿ ಹೋಗೇ ಇಲ್ಲ ಡೊಕೊಂಡ ಒಳಗ್ ಬರೋದು. ಬರ್ರಿ ಬರ್ರಿ,
5: ನನ್ ಮಾತ್ ಕೇಳ. ಸಣ್ಣ ಹುಡುಗರು ಇದ್ದಾಗ ಏನು ಒಂದಿಷ್ಟು ಖುಷಿ ಖುಷಿಯಿಂದ ಇರ್ತಿದ್ವಲ್ಲ ಇಂತ ಮಜಾ ಮಾಡ್ಕೊಂಡು, ಅಂತಹ ಸಣ್ಣ ಹುಡುಗರದ ಆ ಗುಣಗಳನ್ನ ಹಂಗ ಮುಂದುವರ್ಸ್ಕೋಬೇಕಂತ.
3: ಹೌದು ಅಲ್ಲ ಉಷಾ, ಇದೇನೋ ಪೇಪರ್ ಹಾಸ್ಕೊಂಡು ಕೂತಿಯಲ್ಲ, ಅಷ್ಟು ಗಹನವಾಗಿ ಏನ್ ಓದ್ಲಿಕತ್ತಿ ಪೇಪರ್ನಾಗ?
4: ಇಲ್ಲ, ಇವತ್ತ ಏನೇನೋ ಇವು ರಕ್ತದಾನಿ ಅವು ಎಲ್ಲ ಏನೇನೋ ಸುದ್ದಿವವ, ಅದಕ್ಕೆ ಏನಾರ ವಿಶೇಷದನ್ನು ಮೊದ್ಲಿನ ಹಂಗ ನನಗೆ ಯಾವೂ ದಿವಸ ನೆನಪ ಉಳಿಯುವ.
5: ತಡಿ ತಡಿ ಉಷಾ, ತಲೆ ಕೆಡಿಸ್ಕೊಬೇಡ.
4: ಯಾಕ
5: ಮಂಜುಳಾ ಹೇಳಿ.
3: ಅದನ್ನ ಉಷಾ, ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಮಾಡ್ತೀವಿ. ಅಲ್ಲ ಉಷಾ, ನಿಂಗೆ ನೆನಪಿಲ್ಲೇನು, ನಾವೆಲ್ಲ ಕಾಲೇಜ್ ಡೇಸ್ನಾಗ ಇದ್ದಾಗ ಎಷ್ಟು ಸಲ ರಕ್ತದಾನ ಮಾಡೀವಿ.
4: ಅದರದೆಲ್ಲ ಲೀಡರ್ಶಿಪ್ ನೀನ ತಗೋತಿದ್ದೆಲ್ಲ, ಎಲ್ಲಾರನ್ನು ಕರ್ಕೊಂಡು ಹೋಗ್ತಿದ್ದಿ.
3: ಮತ್ತೆ ಈಕಿ ಮಾಯಾ ಏನು ಕಮ್ಮಿ ಇದ್ಲೇನು, NSS ಹೋಗುವುದದ, ಎಲ್ಲಾರನ್ನು ಹೊಂಡಿಸ್ಕೊಂಡು. ಮತ್ತ ಒಂದ್ ತಪ್ಪು ಕಲ್ಪನೆ ಇತ್ತಲ್ಲ ಮಾಯಾ ಅವಾಗ.
5: ಹೌದು, ರಕ್ತ ಕೊಟ್ಬಿಟ್ರೆ ಮತ್ ನಮಗ್ ಏನ್ ಆಗ್ತದೋ, ನಾವ ಬಹಳಷ್ಟು ತಳ್ಳುಗಾಬಿಡ್ತೀವೇನೋ ಏನೇನೋ.
4: ಆಮೇಲೆ ಮಂಜುಳಾ ಏನ್ ಮಾಡ್ತಿದ್ಲ ಗುರ್ತಾನ, ಎಲ್ಲಾರ ಕಡೆಯಿಂದ ರಕ್ತ ಕೊಡ್ಸೋಂಗ್ ಕೊಡಿಸ್ತಿದ್ಲವ, ಆಮೇಲೆ ಎಲ್ಲಾರ್ಗು ಒಂದೊಂದ್ ಜ್ಯೂಸ್ ಕೊಡಿಸ್ತಿದ್ಲಕ್ಕೆ.
5: ಸರ್ಕೊಂಡ್ಬಿಡಕ್ಕೆ
4: ಇಲ್ಲ, ಎಲ್ಲಾರು ಕುಡಿಸಿ ಕುಡಿತಿದ್ವಿ. ಆಮೇಲೆ ಹೇಳ್ತಿದ್ಲಕ್ಕೆ, ಏನಾರ ಶಕ್ತನ ಅನಿಸ್ತದನು, ಏನು ಅನ್ಸುದಲ್ಲ ಅಂತ ಹೇಳಿ ಎಷ್ಟು ತಿಳುವಳಿಕೆ ಹೇಳ್ತಿದ್ಲಲ್ಲ. ಆ ಒಂದ್ ದಿನಾನ ಚಂದ ನೋಡ.
3: ಹೌದ್ ಹೌದು ಅಲ್ಲ ಮಾಯಾ, ಈಗ ಇನ್ನೂ ಇವತ್ತಿನ ಕಾಲದೊಳಗೂ ಕೂಡ ಈ ರಕ್ತದಾನ ಮಾಡಬೇಕೋ ಮಾಡಬಾರ್ದು, ಹೆಣ್ಮಕ್ಳು ಕೊಡಬೇಕೋ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಜನ ಒಂದು ತರ ಕನ್ಫ್ಯೂಸಿಂಗ್ ಇದ್ದಾರೆ.
5: ಹೌದು, ಆಮೇಲೆ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನ ತನಕ ನಾವು ರಕ್ತ ಕೊಡಬಹುದು.

0: ಇಂಥವೆಲ್ಲ ಏನೇನೋ ಯೋಚನೆಗಳು ಇರ್ತಾವ, ಆದ್ರ ಇವನ್ನೆಲ್ಲ ಸ್ಪಷ್ಟಾಗಿ ತಿಳ್ಕೊಳ್ಳೋದು ಬಹಳ ಚಲೋ ನೋಡ್ಮ.
1: ಹೌದು ಹೌದು ಹೌದು. ಮತ್ತೆ ಅದ್ರಾಗೂ ಉಷಾ, ಹೆಣ್ಮಕ್ಳು ಅಂತ ಕೂಡಲೇ ಮೊದ್ಲ ವೀಕ್ ಇರ್ತಾರ, ಎನಿಮಿಕ್ ಇರ್ತಾರ, ಮತ್ತೆ ಬಸರು ಬಾಣಂತನ ಇವೆಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರ್ತಾವ. ಇಂಥ ಸಂದರ್ಭದೊಳಗೆ ಅವರು ರಕ್ತ ಕೊಟ್ರ ಅವರ ವೀಕ್ ಆಗ್ತಾರ ಅಂತೇಳಿ ಮನ್ಯಾಗಿನ ಹಿರಿಯರು ಬೇಡ ಬೇಡವಾ ನೀ ಏನ್ ಕೊಡ್ಬೇಡ ಅಂತಿದ್ರು. ಆದ್ರೂ ನಾವು ಮೂರ್ ಜನ ನೋಡು ಬಂಡತನ ಮಾಡಿ ಹೆಂಗ್ ಹೋಗ್ತಿದ್ವಿ.
0: ಅದಕ್ಕೆ ಇವು ಹಿಂಗಿದ್ದೀವಿ ನೋಡು.
2: ಈ ಪೇಪರ್ ಎದಕ್ಕೆ ಓದ್ಲಿಕ್ಕತ್ತಿದ್ದೆ ಅಂದ್ರೆ ಇದ್ರ ಸಲುವಾಗಿನ ಅಂದ್ರ ನಾವೆಲ್ಲ ಎಷ್ಟು ತಪ್ಪ ಕಲ್ಪನಾ ಇತ್ತು ಯಾವ ವಯಸ್ಸಿನವ್ರು ಕೊಡಬಾರ್ದು ಅಂತ ಈಗ ಮಾಯಾ ಹೇಳಿದ್ಲಲ್ಲ ಹಂಗ. ಈಗೀಗ ನಾನು ಈ ಪೇಪರ್ನಾಗೆಲ್ಲ ಎಷ್ಟು ಮಂದಿ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ಯಾರ್ವ, ಇದನ್ನ ರಕ್ತ ಕೊಡ್ಬೇಕು, ಎಷ್ಟು ಸರಿ ಕೊಡ್ಬೇಕು, ಯಾರು ಕೊಡ್ಬೇಕು, ಯಾರು ಕೊಡಬಾರ್ದು, ಕೊಟ್ಟ ಮೇಲೆ ನಿಮ್ಮ ಆರೋಗ್ಯ ಹೆಂಗಿರ್ತದ, ಇವನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳಿ ಒಬ್ಬೊಬ್ರು ಒಂದು ಸಣ್ಣ ಸಣ್ಣ ಏನೋ ಕೊಟ್ಟಿದ್ರ. ನಾನು ನೋಡ್ಕೋತ ಕೂತಿದ್ದೆ, ಅವ ನೆನಪಾಗಿ ನಿಮ್ಮಿಬ್ಬರನ್ನ ನೆನಪು ಮಾಡ್ಕೊಂಡು ಕೂತಿದ್ದೆ. ನೀವು ಬಂದಿರ
1: ನೋಡಿ
0: ಮಂಜುಳ, ಅವತ್ತ ಡಾಕ್ಟರ್ ಕರೆಸಿದ್ದೆಲ್ಲ ಅವ್ರು ಹೇಳಿಕತ್ತಿದ್ದಿಲ್ಲೇನು, 18-60 ವರ್ಷದ ತನಕ ಯಾರ ಆಗಿರ್ಲಿ ಅವರು ರಕ್ತದಾನ ಮಾಡಬಹುದು, ಅವರು ರಕ್ತದಾನಿ ಆಗಬಹುದು ಅಂಥೇಳಿ. ಮತ್ತು ಯಾವುದರೆ ಬಹಳಷ್ಟು ರೋಗ ರುಜಿನಿಗಳಿಂದ ಬಳಲ್ತಾ ಇದ್ರ, ಬಹಳಷ್ಟು ಅಶಕ್ತರಿದ್ರ ಅವರಷ್ಟೇ ಕೊಡಬಾರ್ದು ಅಂತ.
1: ಹೌದು.
0: ಆದ್ರೆ ಈಗ ರಕ್ತ ಕೊಟ್ಟು ಕೂಡಲೇ ಅಶಕ್ತನ ಅಂತೂ ದೂರ ಹೋತು, ಇನ್ನೊಂದಿಷ್ಟು ಹೊಸ ರಕ್ತ ಚಿಮ್ಮಿ ಚಿಮ್ಮಿ ಬರ್ತದ ಅಂತ ಹೇಳಂಗಿಲ್ಲನ
1: ಖರೇನಾದ. ಅದ್ರ ಜೊತೆಗೆ ನೋಡು, ಈ ಕೆಲವು ಮಾರಣಾಂತಿಕ ಕಾಯಿಲೆಗಳು ಏನಿರ್ತಾವ, ಈ ಕ್ಯಾನ್ಸರು, ಏಡ್ಸ್ ಹಿಂಗಿದ್ದವ್ರದಂತೂ ರಕ್ತ ಖಂಡಿತವಾಗಿ ತಗೊಳ್ಳೋದಿಲ್ಲ. ಮತ್ತು ಬಿ ಪಿ, ಶುಗರು ಈ ರೋಗಗಳಿದ್ರೂ ಕೂಡ ಅವರು ರಕ್ತದಾನ ಮಾಡಲಿಕ್ಕೆ ಯೋಗ್ಯ ಇರುವುದಿಲ್ಲ ಅಂತ ಹೇಳ್ತಾರೆ.
0: ಹೌದು.
1: ಆದರೆ ನೀ ಹೇಳಿದ ಮಾತು ಮಾತ್ರ ಒಂದು ಖರೆ ನೋಡ್ಮಯ, ಎಷ್ಟು ಸಲ ನಾವು ರಕ್ತದಾನ ಮಾಡ್ತೀವಿ ಅಷ್ಟು ಹೊಸ ರಕ್ತ ನಮ್ಮ ದೇಹದಾಗ ಹುಟ್ಟುತ್ತದೆ.
2: ಆಮೇಲೆ ಇನ್ನೊಂದು, ಈಗ ನೀ ಹೇಳಿದಲ್ಲ ಬಿ ಪಿ ಮತ್ತು ಶುಗರ್ ಇದ್ದವ್ರು ರಕ್ತ ಕೊಡ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ, ದುರಂತ ಅಂದ್ರೆ ಇತ್ತಿತ್ತಲಾಗ ಡಯಾಬಿಟೀಸ್ ಇದ್ದವರ ಜಾಸ್ತಿ ಆಗ್ಲಿಕ್ಕತ್ತಾರ. ಅಂದಾಗ ರಕ್ತ ಎಲ್ಲಿಂದ ಹುಟ್ಟುತ್ತದ ಅಂತೇಳಿ ಒಮ್ಮೊಂದ್ಸರಿ ಚಿಂತೆ ಆಗ್ತದೆ ನೋಡು. ಅಲ್ಲ,
0: ಆದ್ರೆ ನಾ ಏನಂತೀನಿ ಗೊತ್ತಾನ ಉಷಾ, ಈಗ ಸಶಕ್ತಿ ಇರ್ತೀವಲ್ಲ, ಹಿಂದ ಮುಂದ ಯೋಚನೆ ಮಾಡಲಾರ್ದ ನಾವು ರಕ್ತದಾನ ಮಾಡಬೇಕು. ಯಾಕಂತಂದ್ರೆ ಈಗ ರಕ್ತ ಭಂಡಾರಗಳು ಇರ್ತಾವಿಲ್ಲೋ, ಅಲ್ಲೇ ನಮ್ಮ ರಕ್ತವನ್ನು ಶೇಖರಿಸಿ ಇಟ್ಕೋತಾರ. ನೀನು ಇದ ಗುಂಪಿಂದ ಇರಬೇಕು, ಓ ಪಾಸಿಟಿವ ಇರಬೇಕು, ಎ ಪಾಸಿಟಿವ ಇರಬೇಕು, ಬಿ ಪಾಸಿಟಿವ್, ಹಿಂಗೇನೂ ಇಲ್ಲ. ನಮಗೆ ಯಾವ್ದು ರಕ್ತದನೋ ಅದನ್ನು ನಾವು ದಾನ ಮಾಡಬಹುದು. ಅವರು ಆ ರಕ್ತ ಭಂಡಾರದಾಗ ಬ್ಲಡ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ ನೋಡು, ಅದರೊಳಗೆ ಶೇಖರಿಸಿಟ್ಟಿರ್ತಾರ. ಯಾವ ರೋಗಿಗೆ ಯಾವ ಹೊತ್ನ್ಯಾಗ ಯಾವ ರಕ್ತದ ಗುಂಪು ಅದ ಅವಶ್ಯಕತೆ ಇರ್ತದ ಅವ್ರು ಕೊಡ್ತಾರ.
1: ಅಷ್ಟೇ ಅಲ್ಲ ಮಾಯ, ಈಗ ಹೆಂಗದ ಗೊತ್ತೇನು, ಆ ರಕ್ತದೊಳಗೂ ವಿಭಜನೆ ಮಾಡ್ತಾರಂತ.
0: ಹೌದಲ್ಲ,
1: ಕೆಂಪು ರಕ್ತ ಕಣ ಬೇರೆ, ಬಿಳಿ ರಕ್ತ ಕಣ ಬೇರೆ, ಪ್ಲೇಟ್ಲೆಟ್ಸ್ಗಳು ಬೇರೆ. ಹಿಂಗ ಅಂದ್ರೆ ಈಗ ಕೆಲವರಿಗೆ ಈಗ ಡೆಂಗ್ಯೂ ಗಿಂಗು ಆಗಿರ್ತಾವಲ್ಲ,
0: ಅವ್ರಿಗೆ
1: ಪ್ಲೇಟ್ಲೆಟ್ಸ್ಗಳ ಕೊರತೆ ಇರ್ತದೆ, ಅವ್ರಿಗೆ ಪ್ಲೇಟ್ಲೆಟ್ಸ್ ಅಷ್ಟೇ ಕೊಡ್ತಾರೆ. ಆಮೇಲೆ ಈಗ ನೀ ಎಷ್ಟು ಸಲ ಬಿಳ್ಚ್ಕೊಂಡಿರ್ತಿ ನೋಡು ಉಷಾ, ನಿಂದು ಎಚ್ ಬಿ ಕಮ್ಮಿ ಆಗ್ಯದ, ಎಚ್ ಬಿ ಕಮ್ಮಿ ಆಗ್ಯದ ಅಂತೀರ, ಅವಾಗ ನಿನಗೆ ಬೇಕಾದ ರಕ್ತವನ್ನಷ್ಟೇ ಹಾಕ್ತಾರೆ. ಹಂಗಾಗಿ ಮನುಷ್ಯ ಜನ್ಮ ಪಡ್ಕೊಂಡು ನಾವು ಬಂದ ಮೇಲೆ ದಾನದೊಳಗ ರಕ್ತದಾನ ಶ್ರೇಷ್ಠವಾದದ್ದು.

0: ದೊಡ್ಡದು ಅಂತ ಹೇಳಿಲ್ಲೇನು
1: ನಮ್ಮ ದಾಸರು. ಈಗ ರಕ್ತದಾನಿಗಳ ಬಗ್ಗೆ ಮಾತಾಡ್ಲಿಕ್ಕತ್ತೀವಲ್ಲ, ಅವರು ಅವ್ರದೇ ಆದಂತ ಅಂದ್ರೆ ಈಗ ಪ್ರತಿ ತಿಂಗಳ ಒಬ್ಬೊಬ್ರು ಒಂದು ಏನೋ ಒಂದು ಇದನ್ನ ಹಿಡ್ಕೊಂಡಿರ್ತಾರಂತ, ನಾ ಪ್ರತಿ ತಿಂಗಳ ಈ ತಾರೀಕಿಗೆ ನಾ ರಕ್ತ ಕೊಡ್ಬೇಕು ಅಂತೇಳಿ ಅಂಥವ್ರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಾರವ ರಕ್ತ ಕೊಡುವಂಥವ್ರದ್ದು. ಆಮೇಲೆ ಈಗ ಯಾರಿಗೋ ಒಂದು ಎಲ್ಲೋ ಒಂದು ಹಾಸ್ಪಿಟ್ಲ್ ಹೋಗ ರಕ್ತ ಬೇಕಾಗಿತ್ತು ಅಂದಾಗ ಅದನ್ನ ಸ್ಟೇಟಸ್ ಇಟ್ಬಿಡ್ತಾರೆ. ಅಂದ್ರೆ ಈ ಒಂದು ಮೊಬೈಲ್ ನಿಂದ ಬರೇ ದುಷ್ಪರಿಣಾಮ ಆಗುದಿಲ್ಲ, ಆದ್ರೆ ಒಳ್ಳೆ ರೀತಿಯಿಂದ ಕೂಡ ಇದು ಉಪಯೋಗ ಆಗ್ತದ ಅನ್ಲಿಕ್ಕೆ. ಈಗ ಇಂಥ ಒಂದು ಹಾಸ್ಪಿಟ್ಲ್ ಒಳಗ ಇಂಥವ್ರಿಗೆ ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದ ಅಂದಾಗ ತಕ್ಷಣ ಆ ಗ್ರೂಪ್ನಾಗಿದ್ದವ್ರು ಯಾರ್ಯಾರ್ದು ಗ್ರೂಪ್ ಏನಂದು ಗುರುತಾಗ್ಬಿಟ್ಟಿರ್ತ ಅವ್ರು ಹೋಗಿ ಕೊಟ್ಬಿಡ್ತಾರೆ.
0: ಅವ್ರನ್ನ ಸಂಪರ್ಕಿಸಿ ಯಾವ್ದು ಅವಶ್ಯಕತೆ ಇರ್ತದ ಅದನ್ನು
1: ಕೊಟ್ಟುಬಿಡ್ತಾರೆ.
0: ಮತ್ತೆ ನಾ ಈಗ ಹೇಳಿದ್ನಲ್ಲ, ಇದೇ ರಕ್ತ ಇರ್ಬೇಕಂತೂ ಇಲ್ಲ, ಅವರು ರಕ್ತ ಭಂಡಾರದಿಂದ ಆ ರಕ್ತವನ್ನ ಕೊಡ್ತಾರೆ ಬೇರೆಯವರಿಗೆ, ಯಾವ್ದು ಅವಶ್ಯಕತೆ ಇರ್ತದ ಅದು ಅಂತ.
2: ಈಗ ಉಷಾಮಯ, ನೀವು ಬಹುಶಃ ಒಂದು 5-6 ವರ್ಷಗಳ ಹಿಂದಿನ ಜೀವನ ನೆನಪಿಸಿಕೊಂಡ್ರೆ ಕೋವಿಡ್ ಟೈಮ್ನಾಗ ಎಷ್ಟು ಹಪಹಪಿಸ್ತಿದ್ವಿ,
0: ಎಷ್ಟೋ ಜನರಿಗೆ ರಕ್ತ
2: ಸಿಗ್ಲಿಲ್ಲ, ಸಿಗದ ಸಾವನ್ನಪ್ಪಿದ್ರು.
1: ಆಮೇಲೆ ರಕ್ತ ಕೊಡ್ತೀವಿ ಅನ್ನೋ ಧೈರ್ಯ ಇದ್ದವ್ರ ಸಹಿತ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ರು.
2: ಹೌದು, ಅವಾಗ ಮತ್ತೆ ಈ ಪ್ಲಾಟ್ಲೆಟ್ಗಳು ಆಮೇಲೆ ಪ್ಲಾಸ್ಮಾದ ಬಳಕೆ ಇವು ಎಷ್ಟು ಜೀವ ಉಳಿಸಿದ್ವು ಅವಾಗ.
1: ಅಂದ್ರೆ
2: ಒಂದು ನಮ್ಮ ಕೈಯಲ್ಲಿ ಮಾಡುವಂತ ಒಂದು ದಾನದಿಂದ ಬೇರೆಯವರ ಜೀವ ಉಳಿತದ ಅಂದಾಗ ನಾವು ಸ್ವಲ್ಪ ಸಮಾಜಮುಖಿಯಾಗಿ ಕೆಲಸ

0: ಮಾಡ್ಬೇಕಲ್ಲೇನು.
1: ಅದಕ್ಕೆ ನಂಗೆ ಅನಿಸ್ತು ಗೊತ್ತೇನು ಮಂಜುಳ, ನಾವೀಗ ಹಿಂಗ ಕೋವಿಡ್ ಬಂದಾಗನ ಅಷ್ಟ ಇದ ಬಂದಾಗ ಅಷ್ಟ ಅಂತ ಅನ್ಕೊಳ್ಳೇಬಾರ್ದು. ಯಾವಾಗ್ಲೂ ಒಳ್ಳೆ ದಿನಗಳನ್ನ ನಾವು ಬಯಸೋಣಂತ. ಒಳ್ಳೆ ದಿನದೊಳಗೂ ಕೂಡ ನಾವು ನಮ್ಮ ರಕ್ತವನ್ನ ದಾನ ಮಾಡೋಣ ಅಂದ್ರ ಏನಾಗ್ತದ, ಯಾವಾಗ ಅದ್ರ ಉಪಯೋಗ ಇರ್ತದ, ಎಲ್ಲರಿಗೂ ಉಪಯೋಗಕ್ಕೆ ಬರ್ತದ. ಈಗಂತೂ ಅಧಿಕ ಮಾಸಲ್ಲೇನ್ವಾ, ಅಧಿಕ ಸಿ ಅಧಿಕ ಫಲಮಲ್ಲೇನ.
2: ಹೌದು, ಯಾಕಂದ್ರ ರಕ್ತ ಮುಗಿಲಾರದ ವಸ್ತು ಅಲ್ಲ, ಅದು ಅದು ತನ್ನಷ್ಟಕ್ತಾನೆ ಯಾವಾಗ್ಲೂ ಹರಿತಾ ಇರ್ತದ. ನೀ ಹೆಂಗ ಕೊಡ್ತಿ ಹೆಂಗ ಅದು ತನ್ನಷ್ಟಕ್ತಾನ ಹುಟ್ಟುತ್ತದ ಅಂದಾಗ ಆರೋಗ್ಯವಂತ ಮನುಷ್ಯ ಬೇಕಾದಾಗ ರಕ್ತ ಕೊಡಬಹುದು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ.
0: ಹೌದು,
1: ಆ ರೀತಿ ಒಳಗ ಮಾನವ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಅನ್ನೋದು ನನ್ನ ಆಶಯ.
0: ಹೌದು ಅಲ್ಲ ಮಾಯಾ, ಇದರ ಜೊತೆಗೆ ನೀ ರಕ್ತದಾನ ಮಾಡೋದು ಅಂತಂದೆಲ್ಲ, ಈಗ ಮನೆಯೊಳಗ ಎಲ್ಲಾರ ಮನೆಗೂ ಹಿರಿಯರು ಇದ್ದೇ ಇರ್ತಾರ, ಅವ್ರಿಗೂ ಕೂಡ ಅನಾರೋಗ್ಯ ಅನ್ನೋದು ಕಾಡೇ ಕಾಡ್ತಿರ್ತದ. ಅಂತ ಸಂದರ್ಭದೊಳಗ ಅವ್ರಿಗೂ ಕೂಡ ಈ ರಕ್ತದ ಅವಶ್ಯಕತೆ ಬೀಳ್ಬಹುದು.
1: ಎಷ್ಟು ಉಪಯೋಗಕ್ಕೆ
0: ಬರ್ತದ ನೋಡ್ರು
2: ಪಾಪ, ಯಾಕಂದ್ರೆ ವಯಸ್ಸಾದ್ಮೇಲೆ ಅವ್ರು ತಿನ್ನುವ ಆಹಾರ ಕಡಿಮೆ ಆಗ್ತದ, ಪೋಷಕಾಂಶಗಳು ಅವೆಲ್ಲ ಕಡಿಮೆ ಆಗ್ತಾವು. ಹಂಗಾದಾಗ ರಕ್ತ ಅವರಲ್ಲಿ ಕಡಿಮೆ ಆಗುದು ಸಹಜನ. ಅವಾಗ ನಾವು ಮನೆ ಸದಸ್ಯರೆಲ್ಲರೂ ಅವರ ಒಂದು ಆರೋಗ್ಯವನ್ನ ಚೆಕಪ್ ಮಾಡಿಸ್ತಾ ಇವ್ರಿಗೆ ರಕ್ತ ಕಡಿಮೆ ಆಗ್ಯದನೋ ಏನು ಅಂತ ಹೇಳಿ ಅವ್ರಿಗೆ ಅವಶ್ಯ ಇದ್ದಾಗ ರಕ್ತ ಹಾಕಿಸೋದು ಅನಿವಾರ್ಯ ಆಗ್ತದಲ್ಲ.
0: ಈಗ ಮಾಯಾ, ಈಕಿ ಹಿರಿಯರ ಕಾಳಜಿ ಅಂತ ಎಂದು ಎಷ್ಟು ಚಂದ ಹೇಳಿದ್ಲು ಉಷಾ. ಹಿರಿಯರ ಕಾಳಜಿ ನಾವೆಲ್ಲರೂ ಮಾಡ್ತೀವಿ, ಆದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಅಪರೂಪ ಅನ್ನೋ ಹಂಗ ಬಹಳಷ್ಟು ಟಾರ್ಚರ್ ಮಾಡ್ತಾರಂತ ಹಿರಿಯರು.
2: ಸುಳ್ಳಲ್ಲ
1: ಅಲ್ಲ, ಮೊನ್ನೆ ಒಂದ್ ಕಡೆ ಓದಿದೆ, ಒಬ್ಬವ ತಮ್ಮ ತಾಯಿನ ಒಂದು ಬಸ್ನ ಕರ್ಕೊಂಡು ಹೋಗಿ ಬಸ್ನಿಂದ ದುಗುಸಿಪ್ಪತ ಬಸ್ ಹತ್ತಿ ಹೋಗ್ಬಿಟ್ಟನ. ಎಂಥ ದುರಂತ ನೋಡಿದು,
2: ಎಲ್ಲಾ ಕಡೆನು ಅದನ್ನು
1: ಕಣ್ಣಾಗ ನೀರ್ ಬರ್ತಾವ ಹೇಳಿದ್ರ.
2: ಆ ಒಂದು ಘಟನೆಯನ್ನ ಎಷ್ಟು ಮಂದಿ ವಿರೋಧ ಮಾಡಿದ್ರು ನೋಡಿದಿ. ಆಮೇಲೆ ಅದಕ್ಕಿಂತ ಮುಂಚೆ ಅದನ್ನ ಆ ಒಂದು ಸುದ್ದಿ ಏನ್ ಇದ್ರೊಳಗ್ ಬಂತಲ್ಲ, ಎಲ್ಲಾ ಮೀಡಿಯಾದಾಗೂ ಬಂದು ಎಷ್ಟೋ ಮಂದಿ ಮಂಜುಳಾ ಮಾಯಾ ಆ ತಾಯಿ ನಿಮಗ್ ಬ್ಯಾಡ್ ಅಂದ್ರ ನಾನು ಈ ಫೋನ್ ನಂಬರ್ ತಗೊಂಡು ನನಗ ಕಾಂಟ್ಯಾಕ್ಟ್ ಮಾಡ್ರಿ, ನಾವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ತಾಯಿ ತಂದೆ ಸಿಗೋ ಭಾಗ್ಯ ಏನವ ಎಲ್ಲರಿಗೂ
2: ಅಂದ್ರ, ಒಂದ್ ಕಡೆ ಹಡದ ಮಕ್ಕಳನ್ನೆ ಹುಟ್ಟಿದ ಮಕ್ಕಳನ್ನ ಹೋಗಿ ತಂದೆ ತಾಯಿನ ಬಿಡುದು ಒಂದ್ ಕಡೆ, ಆದ್ರ ಯಾರ್ದೋ ತಂದೆ ತಾಯಿನ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಸಾಕೋತೀನಿ ಅನ್ನೋ ಮನುಷ್ಯರು ಇದ್ದಾರ ಅಂತ ಹೇಳಿ ಒಂದ್ ಕಡೆ ದುಃಖ ಆಗ್ತದ, ಒಂದ್ ಕಡೆ ಖುಷಿ ಆಗ್ತದ.
0: ಹೌದು, ಆದ್ರೆ ನೋಡು ಮಾಯಾ, ಇವತ್ತ ಈಗ ನಾನು ನೀನು ಉಷಾ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆಲ್ಲ ನಮ್ಮ ಅಜ್ಜ ಅಜ್ಜಿ ಅಜ್ಜನ ಅಣ್ಣತಮ್ಮಂದ್ರು ಅಜ್ಜಿ ತಂಗಿಯಂದ್ರು ಎಷ್ಟು ಮಂದಿ ಇರ್ತಿದ್ರು
2: ಮನೆ,
0: ಒಂದು ಬಾಂಧವ್ಯದ ಬೆಸುಗೆ ಯಾವಾಗೂ ನಿರಂತರವಾಗಿತ್ತು,
1: ಕೂಡು ಕುಟುಂಬ.
0: ಹಾ, ಇವತ್ತೇನಾಗ್ಯದ ಮನೆಯೊಳಗೆ ಯಾರೂ ಇಲ್ಲ, ಮೊಮ್ಮಕ್ಳು ಎಷ್ಟು ವಿಲ ವಿಲ ವಿಲ ಅಂತಾವ ನೋಡು.
2: ಮಾಯಾ ಅವ್ರ ಅಜ್ಜ ಅಡ್ಕಿ ಒಂದು ಕುಟಾಣಿಯೊಳಗ ಕುಟ್ಟಿ ಕುಟ್ಟಿ ಎಲ್ಲಾರ ಕೈಯೊಳಗು ನಮ್ಮನ್ನ ಮುಂದೆ ಕುಡಿಸ್ಕೊಂಡು ಕೊಡ್ತಿದ್ರಲ್ಲ, ಅಷ್ಟು ಖುಷಿ ಅಂತದ. ಈಗಿನ ಮಕ್ಕಳು ದುರ್ದೈವಿಗಳು ಅಂತ ಅನಿಸ್ತದ ನನಗ. ಅಂತ ಒಂದು ಯಾವುದೂ ಒಂದು ಈ ಬಾಲ್ಯದ ಸವಿಲಿಕ್ಕೆ ಅವ್ರ ಕಡೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಯಾರ ಮನೆಯಾಗೂ ಅಜ್ಜ ಅಜ್ಜಿ ಅನ್ನೋ ಅಂತ ಒಂದು ಅಮೂಲ್ಯ ವಸ್ತುಗಳು ಇಲ್ಲ ಇಲ್ಲ ಅಂತ ಅನಿಸ್ತದೆ.
0: ಉಷಾ, ಇಲ್ಲೇ ಮಕ್ಕಳಿಗೆ ನಾವು ದುರ್ಭಾಗ್ಯಗಳು ಅನ್ನೋಕ್ಕಿಂತ ನಾವು ಪಾಠ ಕಲಿಬೇಕು. ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ಮಾವ ನಮ್ಮ ಮನೆಯೊಳಗೆ ನಾವು ಇಟ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಆ ಭಾಗ್ಯ ಕೊಟ್ಟಂಗೆ ಆಗ್ತದೆ. ನಾವು ಮಕ್ಕಳು ಪಾಪ ಇವತ್ತು ಎಷ್ಟು ಹಪ್ಪಿಸ್ತಾರ, ಅಜ್ಜನ ಕಥೆ ಕೇಳ್ಕೋತ ಅಜ್ಜನ ಮಗ್ಗಲೊಳಗೆ ಮಲ್ಕೊಳ್ಳೋದು, ಅಜ್ಜಿ ಸೀರೆಯಾಗಿ ಬೆಚ್ಚಗೆ ಹೊತ್ಕೊಂಡು ಕೂಡುದು.
2: ಹೌದು,
0: ಹಂಗಾಗಿ ಅಂಥ ಭಾಗ್ಯವನ್ನು ನಾವು ಇವತ್ತು ಮಕ್ಕಳಿಗೆ ಕೊಡಬೇಕು.
1: ಖರೇ ಅದ, ಈಗ ಉಷಾ ಹೇಳಿದ್ಲಲ್ಲ ನಮ್ಮ ಅಜ್ಜನ ಸುದ್ದಿ, ನಮ್ಮ ಅಜ್ಜನ ಎರಡೂ ಕಡೆ ಒಂದೊಂದ್ ಕಡೆ ಕೈ ಹಿಡ್ಕೊಂಡು ನಾನು ನಮ್ಮ ಅಕ್ಕ ಹೋಗ್ತಿದ್ವೇನವ. ನಾ ಇನ್ನೂ ಅಷ್ಟು ಮಾತಾಡ್ತಿರ್ಲಿಲ್ಲ, ನಮ್ಮ ಅಕ್ಕ ಒಂದ ಸಮಯ ಅಜ್ಜ ಕತಿ ಹೇಳ್ರಿ ಅಜ್ಜ ಕತಿ ಹೇಳ್ರಿ, ಕೊನೆಗೆ ನಮ್ಮ ಅಜ್ಜಗ ಇಷ್ಟು ಇದು ಆಗ್ತಿತ್ತಲ್ಲ, ಏ ಸುಮ್ನಿರು ಆ ಒಡಗ್ ಗಡಿಗ್ಯಾಗ ನೊಣ ಹೋಕಂಗೆ ಒಂದ ಸಮಯ ಎಷ್ಟು ಕೇಳ್ತಿದ್ದಿ, ಹೇಳ್ತೀನಿ ಸ್ವಲ್ಪ ನೆಮ್ಮದಿ ಇರ್ಲಿ ಅಂತ ಹೇಳ್ತಿದ್ರು. ಅಂದ್ರ ಅಷ್ಟು ನಮಗ ನಮ್ಮ ಅಜ್ಜ ಅಂತಂದ್ರ ಅವ್ರು ಹೇಳುವಂತಹ ಕಥಿ ಅವ್ರು ಹೇಳುವಂತಹ ಅನುಭವದ ಮಾತುಗಳು ಕೂಡ ಎಷ್ಟು ಕೇಳಿದ್ರು ಕಡಿಮೆ ಅಂತ ಅನಿಸ್ತಿತ್ತು.
0: ಹೌದು ಮಾಯ, ಅಂದ್ರೆ ಈಗ ಏನಾಗ್ಯದ, ಹಿರಿಯ ನಾಗರಿಕರ ಮೇಲೆ ಬೇರೆ ಬೇರೆ ಕಡೆ ನಡೆಯುವಂಥ ಈ ದೌರ್ಜನ್ಯ, ಒಂದು ಹೆರಾಸ್ಮೆಂಟು, ಮಾನಸಿಕ ಕಿರಿಕಿರಿ ಇದನ್ನ ಮಾಡಬಾರದು ಅಂತ ಹೇಳಿ ಸರ್ಕಾರ ಕಾಯ್ದೆ ತಂದದ್ದು.
1: ಬಹಳ ಒಳ್ಳೆ
0: ಕಾಯ್ದೆ, ಹಿರಿಯ ನಾಗರಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ.
2: ಆಮೇಲೆ ಮಂಜುಳ, ಇದಕ್ಕೆ ಸರ್ಕಾರ ಕಾಯ್ದೆ ಕಾನೂನುಗಳ ಬೇಕು ಅಂತೇನಿಲ್ಲ, ನಾವೆಲ್ಲರೂ ಅಕಸ್ಮಾತ್ ಎಲ್ಲೇ ಕಂಡ್ರೆ ಅದನ್ನ ಪ್ರತಿಭಟಿಸುವಂತ ಒಂದು ಹಕ್ಕು ಸಹ ನಮಗೆ ಕೊಟ್ಟಾರ ಅಂತ ಹೇಳ್ತಾರೆ.
0: ಹೌದು, ಕರೆ ಏನು? ಹೌದು ಹೌದು ಹೌದು.
1: ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಬಗ್ಗೆ ನೀವು ಹಿಂಗ ನಡೆದದ ಇವ್ರ ಮನೆಯಾಗ ಘಟನೆ ಅನ್ನೋದನ್ನ ವಿವರಿಸಬಹುದು. ಜಿಲ್ಲಾಧಿಕಾರಿಗಳು ಏನಿರ್ತಾರಲ್ಲ, ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಹೇಳ್ತೀವಲ್ಲ, ಅವರು ಆ ಮುಖಾಂತರ ಅವರಿಗೆ ಒಂದು ಸೂಕ್ತವಾದ ಜಾಗೆಯನ್ನು ಒದಗಿಸಿಕೊಟ್ಟು ಅವರಿಗೆ ಒಂದು

0: ಆಶ್ರಯ ತಾಣವನ್ನು ನಿರ್ಮಿಸಿಕೊಡ್ತಾರೆ
1: ಅಲ್ಲ ಮಾಯ. ಈಗ ನೋಡು, ವೃದ್ಧಾಶ್ರಮ ಅಂತಷ್ಟೇ ನಾವು ಕೇಳಿದ್ವಿ, ಹೌದಿಲ್ಲೋ? ಈಗ ಹಿರಿಯ ನಾಗರಿಕರಿಗಾಗಿ ಡೇ ಕೇರ್ ಸೆಂಟರ್ಗಳು ಓಪನ್ ಆಗ. ಈಗ ನೋಡು, ಮನೆಯೊಳಗೆ ಹುಷಾ, ಈಗ ನೀನು ನಿನ್ನ ಗಂಡ ನೌಕರಿಗೆ ಹೋಗ್ಬಿಡ್ತೀರಿ, ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಾವ ಅತ್ತಿ ಏನೋ ಕೆಲಸದಾಗ ಬ್ಯುಸಿ ಇರ್ತಾರೆ, ಈಗ ಮಾವಿಗೆ ಟೈಮ್ ಪಾಸ್ ಆಗುವುದಿಲ್ಲ, ಅಂಥವರು ಆ ಡೇ ಕೇರ್ ಸೆಂಟರ್ಗೆ ಹೋಗಿ ಆರಾಮಾಗಿ ತನ್ನ ಸಮಾನ ವಯಸ್ಕರ ಜೊತೆ ಟೈಮ್ ಪಾಸ್ ಮಾಡ್ಬೋದು, ಇಂಡೋರ್ ಗೇಮ್ಸ್ ಆಡ್ಬೋದು, ಮ್ಯಾಗ್ಝಿನ್ ಓದ್ಬೋದು, ಅಲ್ಲೇ ಊಟ ತಿಂಡಿ ಚಹಾ ಎಲ್ಲ ಕೊಡ್ತಾರೆ, ಆರಾಮಾಗಿ ಒಂದು ದಿನ ಕಳೆದು ಮತ್ತೆ ಮನೆಗೆ ಬರ್ಬೋದು.
2: ಹೌದಲ್ಲ, ಇದು ಎಷ್ಟು ಚಂದ ಅನ್ನಿಸ್ತದಲ್ಲ, ಯಾಕಂದ್ರೆ ಮಕ್ಕಳನ್ನ ಡೇ ಕೇರ್ನೋಗಿ ಬಿಡ್ತಿದ್ವಿ, ಯಾಕಂದ್ರೆ ಮಕ್ಕಳು ಮುಗ್ಗದ ಅವಕ್ಕೆ ಏನು

0: ಬಿಡ್ತಿದ್ವಿ. ವಯಸ್ಸಾದಂಗ ದೊಡ್ಡವ್ರ ಸಹಿತ ಕೂಸಾಕ್ತಾರ ಅಂತಾರಲ್ಲ,
1: ಅದಕ್ಕೆ
0: ಅವ್ರಿಗೆ ಈ ಡೇ ಕೇರ್ ಒಳ್ಳೆ ಒಂದು ಇದು ವ್ಯವಸ್ಥೆ ಅಲ್ಲ ಇದು.
1: ಖರೆಯದ ನೋಡು, ಒಟ್ಟೆ ಏನ ಆಗ್ಲಿ ನಮಗೆ ಈ ಇಂಥ ದೊಡ್ಡ ದೊಡ್ಡ ವ್ಯವಸ್ಥೆಗಳಿಗೆ ನಮ್ಮ ಹಿರಿಯರನ್ನ ಕಳಿಸ್ಲಿಕ್ಕೆ ಆಗಲಿ ಬಿಡಲಿ, ಆದ್ರೆ ನಮ್ಮ ಹತ್ರ ಮನುಷ್ಯತ್ವವನ್ನು ಇಟ್ಕೊಂಡು ನಮ್ಮ ಹಿರಿಯರನ್ನ ನಾವು ಜತನದಿಂದ ಕಾಪಾಡ್ಕೊಳ್ಬೇಕು ನೋಡು. ಅದಕ್ಕೇನಂತಿ ಮಂಜುಳ?
2: ನೋಡು ಮಾಯಾ, ನೀ ಒಂದು ಶಬ್ದ ಹೇಳಿದಿ, ಮನುಷ್ಯತ್ವ ಅನ್ನೋದು. ಈ ಮನುಷ್ಯತ್ವ ಅನ್ನೋದು ನಮ್ಮ ಎರಡೂ ವಿಷಯಕ್ಕೂ ಸಂಬಂಧಪಡ್ತದೆ. ರಕ್ತದಾನಕ್ಕೂ ಮನುಷ್ಯತ್ವ ಬೇಕು, ಜೊತೆಗೆ ಹಿರಿಯ ನಾಗರಿಕರನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಅಂತಃಕರಣದಿಂದ ನೋಡ್ಕೊಳಕ್ಕೂ ಮನುಷ್ಯತ್ವ ಬೇಕು.
1: ಭಾಳ ಚಂದ ಮಾತಾಡ್ದಿ, ಹಂಗನೆ ಈಗ ಭಾಳ ಚಂದಾಗಿ ಒಂದಿಷ್ಟೇನೋ ಕರೆದು ಚಾ ಮಾಡಿ ಕೊಡ್ತಾಳ ತುಷಾ ಬಾಬಾ.
2: ಬಾಳೆಕಾಯಿ ಬಜ್ಜಿ ಮಾಡಾಳ ನೋಡಲ್ಲೇ.
0: ನಾ ಮಾಡಿಲ್ಲ, ಇಲ್ಲೂ ಒಂದು ಕರೆ ಹೇಳ್ತೀನಿ, ಇದನ್ನ ನಮ್ಮ ಅತ್ತಿಯವರು ಗೆಳತಾರ್ ಕೂತಾರ ಅಂತ ಹೇಳಿ ಪ್ರೀತಿಯಿಂದ ತಂದು ಕೊಟ್ಟಾರ, ಬರೀತಿ ನೋಡಂತ.
1: ಕೊಡು ಕೊಡು. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಮಾಯಾರಾಮನ್ ಹಾಗೂ ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ. ಈಗ ಹೊಸ ಹಾಡು.

ಆಕಾಶವಾಣಿ ಧಾರವಾಡ. ಸಮಯ ಸರಿಯಾಗಿ 3 ಗಂಟೆ. ಇಲ್ಲಿಗೆ ನಮ್ಮ ನಿಲಯದ ಈ ಮುಖ್ಯವಾಹಿನಿ ಅಂದರೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. ಸಂಜೆಯ ಪ್ರಸಾರ 5:30 ಆರಂಭವಾಗುತ್ತದೆ. ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕೇಳಿ ಆನಂದಿಸಿ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 kHz, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:35. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: ಕಾರ್ತಿಕ್ ಅವರ ಸ್ವರದಲ್ಲಿ ಕೇಳಿ ಕಾಲು ಕೆಜಿ ಪ್ರೀತಿ ಚಿತ್ರದ ಈ ಗೀತೆ.

ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16 ತಾರೀಕಿನಂದು ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೊಬ್ಬಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

0: शुद्धता से भरा निर्मा शुद्ध नमक.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
3: ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ವಿನಯ್ ತಂದೆ ಮರಿತಮ್ಮಪ್ಪ ಇವರ ವಯಸ್ಸು 22 ವರ್ಷದವರಾಗಿದ್ದು, ಇವರು ಅಮೀನಭಾವಿ ಧಾರವಾಡದಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ 5.5. ಇವರು ನೋಡಲು ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇವೆ. ಕನ್ನಡ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಧರಿಸಿದ ಉಡುಪು ಕಪ್ಪು ಪ್ಯಾಂಟು, ತಿಳಿ ಗುಲಾಬಿ ಬಣ್ಣದ ಚೆಕ್ಸ್ ಉದ್ದ ತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಇವರ ಮಾಹಿತಿ ತಿಳಿದಲ್ಲಿ 9480804345ಕ್ಕೆ ಕರೆ ಮಾಡಬೇಕೆಂದಿದ್ದಾರೆ. ಕುಮಾರಿ ರಜಿಯಾ 6 ವರ್ಷದವರಾಗಿದ್ದು, ಇವರ ಉದ್ದೇಹಾಳ ಬೊಮ್ಮನಾಳ ಮಂಡಳ ಅನಂತಪುರ ಜಿಲ್ಲೆ ಆಂಧ್ರಪ್ರದೇಶದಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ 2'9" ಇರುತ್ತದೆ. ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ಇವಳು ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿರುತ್ತಾರೆ. ಎರಡೂ ಕಿವಿಗಳಲ್ಲಿ ಕಿವಿ ಯೋಳೆಗಳು ಇರುತ್ತವೆ. ಧರಿಸಿದ ಬಟ್ಟೆ ಕೆಂಪು ಬಣ್ಣದ ಚೂಡಿದಾರು, ಕೆಂಪು ಬಣ್ಣದ ಪ್ಯಾಂಟ್ ಆಗಿರುತ್ತದೆ. ತೆಲುಗು, ಹಿಂದಿ, ಅಲ್ಪ ಸ್ವಲ್ಪ ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಈ ಸುಳಿವು ಸಿಕ್ಕಲ್ಲಿ 0836-22-33-540ಗೆ ತಿಳಿಸಬೇಕೆಂದು ಕೋರಿದ್ದಾರೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
4: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
6: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8:00 ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ, ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16 ರಾತ್ರಿ 8:00 ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಧಾರವಾಡ. ವೇಳೆ 6:05 ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
7: This is Akashwani, the news read by Nishit Kumar.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಈಗ ವೇಳೆ 6:20.

0: ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ ಇದೀಗ.
1: ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್,
2: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮ ವಿವರಣೆ. ಈ ಸಂಜೆ 6:30 ಬಾಗಲಕೋಟೆ ಮತ್ತು ವಿಜಯನಗರ ಜಿಲ್ಲೆಗಳ ಜಿಲ್ಲಾ ವಾರ್ತಾಪತ್ರ ಪ್ರಸ್ತುತಿ ವಿವೇಕಾದಿತ್ಯ ಕನಿಯಾಲ ನಮ್ಮ ಕೇಂದ್ರದಿಂದ ಕೇಳುತ್ತೀರಿ. 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆಗಳಲ್ಲಿ ಬೀಜೋಪಚಾರದ ಮಹತ್ವ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ಏಣಗಿ ಇವರೊಂದಿಗೆ ಶರಣಬಸವ ಚೋಳಿನ್ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾ ಕಲರವದಲ್ಲಿ ಹಾಲು ಮಾರುವವಳು ಮತ್ತು ಮಡಕೆ ಕಥೆ ಕೇಳುತ್ತೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿಯಲ್ಲಿ ಸುರೇಶ್ ತಂಗೋಡ್ ಅವರಿಂದ ಸ್ವರಚಿತ ಕವನ ವಾಚನ. ಸಸ್ಯಲೋಕದ ರೋಚಕ ಸಂಗತಿಗಳು ಮಾತನಾಡುತ್ತಾರೆ ವಿನಾಯಕ್ ಬಡಗೇರ್. ಸೌಮ್ಯ ಡೊಳ್ಳಿನ್ ಅವರಿಂದ ಸುಗಮ ಸಂಗೀತ. 8:30 ಹಿರಿಯ ನಾಗರಿಕರ ದೌರ್ಜನ್ಯದ ವಿರೋಧಿ ದಿನದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಈ ಬಗ್ಗೆ ಮಾತನಾಡುತ್ತಾರೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಬಿ ಎ ಪಾಟೀಲ್. 9:15 ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ. 9:30 ನಾಟಕ ಪ್ರಮೋಷನ್ ಪ್ರಸಂಗ ರಚನೆ ಮಲ್ಲಿಕಾರ್ಜುನ್ ಹುಲಗವಾಳಿ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00 ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನೆ ಪರಶುರಾಮ ಅವತಾರ ಕೇಳುತ್ತೀರಿ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮ. ನಾಳೆ 10:30 ಕೂಡ ಆಲಿಸುವಿರಿ. ಇನ್ನು ನಾಳೆ ಅಂದರೆ ಜೂನ್ 16, 2026 ಅಂದರೆ ಮಂಗಳವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಸಪ್ನ ಕಟ್ಟಿ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆಗಳು. 6:35 ಜಮಖಂಡಿ ತಾಲೂಕಿನ ಚಿಮ್ಮಡದ ಸುಂದರವ ಮೇತ್ರಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಕಾರ್ಯಕ್ರಮದ ಪ್ರಸ್ತುತಿ ಮಾಯಾ ರಾಮನ್. ಪ್ರಾಯೋಜಕರು KLS VDIT ಹಳಿಯಾಳ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಹಾಡುಗಾರಿಕೆ. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನ ಆಲಿಸೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.

0: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಒಂಬತ್ತು ಗಂಟೆಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಪರಮಹಂಸ ಯೋಗಪೀಠ, ಧಾರವಾಡ. ನಾಳೆ ಬೆಳಗ್ಗೆ 9:05 ಕುಮಾರ್ ಬಡಗೇರ್ ಅವರಿಂದ ಸೂಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು, 10:45 ಜನಪದ ಸಂಗೀತದಲ್ಲಿ ಹೆಬ್ಬಾಳದ ಫಕೀರವ ಗುಡಿಸಾಗರ ಮತ್ತು ಸಂಘಗಳಿಂದ ಗೀಗೀಪದ, ಬದಾಮಿ ತಾಲೂಕಿನ ಕೆರೂರಿನ ವಿಠಲಪ್ಪ ಜ್ಞಾನಪ್ಪ ಪಲ್ಲೇದ್ ಮತ್ತು ಸಂಘಗಳಿಂದ ಏಕತಾರಿ ಪದ, ಶೀಗಿಹಳ್ಳಿಯ ಈರಪ್ಪ ಫಕೀರಪ್ಪ ಬಬ್ಲಿ ಮತ್ತು

0: ಕೇಂದ್ರದ ಕೊಡುಗೆ. 1:20 ಖಾನಾಪುರದ ಎತ್ತಿನಕೇರಿಯ ರುಕ್ಮವ ಗಂಗಪ್ಪ ಮೂಲಿಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. 1:30 ಹೆಲೋ ಅಭಿಲಾಷ. 2:40 ಹೊಸ ಹಾಡು. ಇನ್ನು ಸಂಜೆಯಲ್ಲಿ 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಎಸ್ಡಿಎಂ ಆರೋಗ್ಯ ಸಂವಾದ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ತೊನ್ನು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಸಹನಾ ಎಸ್ ಉರ್ಕಡ್ಲಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಧಾರವಾಡ. 7:45 ಕಾವ್ಯಧಾರೆ ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರಿಂದ ಕವನ ವಾಚನ. 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ. ಚರ್ಚೆಯಲ್ಲಿ ಮಾತನಾಡುವ ವಿಷಯ ವಿಕಸಿತ ಭಾರತ ಪರಿಪೇಕ್ಷೆಯಲ್ಲಿ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ. ಭಾಗವಹಿಸುತ್ತಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ರೇಣುಕಾ ಅಮಲಝರಿ. ಸಂದರ್ಶನದಲ್ಲಿ ಆಕಾಶವಾಣಿ ಧಾರವಾಡ ಪ್ರಾದೇಶಿಕ ಸುದ್ದಿ ವಿಭಾಗದ ಕಾರ್ಯನಿರ್ವಾಹಕರಾದ ಹರ್ಷವರ್ಧನ್ ಶೀಲ್ವಂತ್. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಡನೆ ಸಂದರ್ಶನ.
1: Years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೊನುಕುಡಿ ವೈದ್ಯನಾಥನ್ ಅವರಿಂದ ವಯಲಿನ್ ವಾದನ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ನಿಲಯ ಕೇಂದ್ರದಿಂದ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ತೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೊ ಇತ್ಯನೇನ ಸಹ ಸಂವಾದಂ ಅಕರೋತ್. ಪ್ರಧಾನಮಂತ್ರಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತಃ. ಭಾರತೇನ ಪಶ್ಚಿಮೇಷ್ಯಾಯಾಂ ಪ್ರಚಲಿತ ಸಂಘರ್ಷಸ್ಯ ಸಮಾಪ್ತಯೇ ಅಮೇರಿಕಾ ಇರಾನಯೋಃ ಸಂಧೇಃ ಸ್ವಾಗತಂ ಕೃತಂ. ಉಕ್ತಂ ಚ ಸಂಧೇಃ ಕಾರ್ಯಾನ್ವಯನೇನ ಕ್ಷೇತ್ರೇ ಶಾಂತಿಃ ಸ್ಥಿರತಾ ಚ ಪುನಃ ಸ್ಥಾಪಿತಾ ಭವಿಷ್ಯತಿ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ಅವೋಚತ್ ಯತ್ ದೇಶೇ ಖಾದ್ಯಾನ್ನಸ್ಯ ಪರ್ಯಾಪ್ತ ಭಂಡಾರಃ ವರ್ತತೆ ಅಥ ಚ ಅಲನೀನೋ ಕಾರಣೇನ ಅಪಿ ಖಾದ್ಯಾನ್ನಸ್ಯ ನೈಯೂನ್ಯಂ ನ ಭವಿಷ್ಯತಿ. ಉತ್ತರ ಪ್ರದೇಶಸ್ಯ ಜೇವರ ಕ್ಷೇತ್ರೇ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ವಾಣಿಜ್ಯಿಕರೂಪೇಣ ಆರಬ್ಧಂ. ಅದ್ಯಾರಭ್ಯ ತತ್ರ ವಿಮಾನಾನಾಂ ಸಂಚಾಲನಂ ಅಭವತ್. ಅಪಿ ಚ ಫಿಫಾ ವಿಶ್ವಚಷಕ್ ಸ್ಪರ್ಧಾಯಾಂ ಸ್ವೀಡನ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಮೌಂಟೇರೆ ಕ್ರೀಡಾಂಗಣೆ ಟ್ಯುನೇಸಿಯಾ ದೇಶಂ 5-1 ಪರಾಜಯತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ರತ್ಯೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೊ ಇತ್ಯನೇನ ಸಹ ಸಂವಾದಂ ಅಕರೋತ್. ಉಪವೇಶನಸ್ಯ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತೌ. ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯೋಃ ರಕ್ಷಾ ಸಹಯೋಗಂ ಪರಸ್ಪರ ವಿಶ್ವಾಸಸ್ಯ ಪ್ರಮಾಣಂ ವರ್ತತೆ. ದೇಶದ್ವಯೇನ ರಕ್ಷಾಕ್ಷೇತ್ರೇ ಸಹಯೋಗಂ ಸಮೇಧಿತುಂ ಅಪಿ ಸಹಮತಿಪತ್ರಂ ಹಸ್ತಾಕ್ಷರಿತಂ.
4: हमने अपने संबंधों को कॉम्प्रिहेंसिव पार्टनरशिप का दर्जा देने का निर्णय लिया है. ये हमारे साझा विश्वास, साझा प्राथमिकताओं और साझा भविष्य का प्रतीक है. आज

0: ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ ಕೇಂದ್ರ. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
1: ಆಕಾಶವಾಣಿ ಧಾರವಾಡ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹ

0: ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ದರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಅಧಿಕವಾಗಿದೆ. ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%,

0: ವಿಜಯನಗರ ಜಿಲ್ಲೆಯಲ್ಲಿ ಶೇಕಡಾ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ದ ರಾಜ್ಯಪಾಲರಿಗೆ ಹಾಗೂ ರಾಷ್ಟಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರ ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ದ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ್ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್

0: ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ June 6:45-8 ಆರ್ಎನ್ ಶಕ್ತಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ DKN ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
2: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಧಾರವಾಡ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು

0: ಆಯ್ಕೆ ಮಾಡಿ. 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ್ ಮೇ ಜಾರಿ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 9686860310. Fortis Hospital, Cunningham Road. With you for life.
6: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
7: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
6: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
7: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
6: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
7: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
6: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
8: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
9: ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಮುಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ತಜ್ಞರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ಏಣಿಗಿ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಇದೆ. ರೈತರಿಗೆ ಭಾಳ ಇಷ್ಟವಾದಂಥ ಕಾರ್ಯಕ್ರಮ. ಈಗಂತೂ ರೈತ ಬಾಂಧವರು ಬಿತ್ತೂರಲ್ಲಿ ವ್ಯಸ್ತರಾಗಿದ್ದಾರೆ, ಎಷ್ಟೋ ಜನ ಬಿತ್ತುಬಿಟ್ಟಿದ್ದಾರೆ, ಆದರೆ ಇನ್ನೂ ಕೆಲವು ಜನ ಬಿತ್ತೋರಿದ್ದಾರೆ. ತೋಟಗಾರಿಕೆ ಮಾಡಿದವರಂತೂ ಅವರು ಸಾಕಷ್ಟು ಆಯ್ಕೆಗಳನ್ನ ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ ಇವತ್ತು ಕೃಷಿ ಅನ್ನೋದು ಒಂದು ಸವಾಲು. ಈಗಿನ ಒಂದು

0: ರಾಸಾಯನಿಕ ಕೃಷಿ ಸಂದರ್ಭದೊಳಗೆ ಮಧ್ಯಮ ಮತ್ತು ಕೆಳಮಧ್ಯಮ ರೈತ ಬಾಂಧವರಿಗೆ ತೊಂದರೆ ಆಗಿದೆ. ಸಾಕಷ್ಟು ಖರ್ಚಾಗುತ್ತೆ, ಬೇಕಾದಂಗೆ ಇಳುವರಿ ಬರೋದಿಲ್ಲ. ಇಳುವರಿ ಬಂದ್ರೂ ಅದಕ್ಕೆ ಬೇಕಾದಂಥ ಬೆಲೆ ಸಿಗೋದಿಲ್ಲ. ಯಾಕಂದರೆ ಅವರು ನಮ್ಮ ಕೃಷಿಕರು, ಅವರು ಉದ್ಯಮಿಗಳಲ್ಲ. ಕೃಷಿ ಉದ್ಯಮಿಗಳಾಗಬಹುದು ಸಂದರ್ಭದ ಆದರೆ ಆಗ್ತಾ ಇಲ್ಲ. ಅವರು ಉದ್ಯಮಿಗಳ ಕೈಯಲ್ಲಿ ಸಿಕ್ಕೊಂಡು ಉತ್ತಮ ಇಳುವರಿ ಬಂದರೂ ಕೂಡ ನರಳೋಣಂಥ ಪರಿಸ್ಥಿತಿ ಅದ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೈತ ಬಾಂಧವರು ತಮ್ಮ ಸ್ವಾವಲಂಬನೆಯನ್ನು ಬಿಡಬಾರ್ದು. ಯಾಕಂದ್ರೆ ಸರ್ಕಾರ ಮಟ್ಟದೊಳಗೆ ಸಾಕಷ್ಟು ಪ್ರಯತ್ನಗಳಿದೆ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿದೆ, ಮತ್ತು ರಸಗೊಬ್ಬರಗಳ ವ್ಯವಸ್ಥೆ ಇದೆ. ಆಮೇಲೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯತ್ತ ಸಾಕಷ್ಟು ಜನ ಒಲವು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡೋದು ಬಹಳ ಅವಶ್ಯಕತೆ ಅದ. ಈ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಕಂಕಣಬದ್ಧರಾಗಿ, ಎತ್ತುಗಳ ಕೃಷಿ ಮೊದಲಿತ್ತಲ್ಲ, ಹಸುಗಳ ಎಮ್ಮೆಗಳ ಒಂದು ಸಾಕಾಣಿಕೆ ಜಾಸ್ತಿ ಆಗ್ಬೇಕು, ಸಮಗ್ರ ಕೃಷಿ ಹತ್ರ ನಾವು ಮುಖ ಮಾಡಬೇಕು. ಕೇಳಿದ್ರೆ ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಬಸವರಾಜ್ ಏಣಿಗೆಯವರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ಅವರು ನಮ್ಮ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಬೀಜೋಪಚಾರ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಬಂದಾರೆ. ಆರಂಭಿಕವಾಗಿ ಮುಂಗಾರು ಬೆಳೆ ಈ ಒಂದು ಹರ್ಷದ ಸಂದರ್ಭದೊಳಗೆ ಬಸವರಾಜ್ ಏಣಿಗೆಯವರೇ, ನಿಮ್ಮನ್ನು ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ.
1: ನಮಸ್ಕಾರಗಳು.
0: ರೈತ ಬಾಂಧವರಿಗೆ ನೀವು, ಸಾಕಷ್ಟು ರೈತ ಬಾಂಧವರಿಗೆ ನೀವು ಅಂದ್ರೆ ಮೊನ್ನೆ ತಾನೇ ಹೇಳ್ತಾ ಇದ್ರಿ, ಒಬ್ರು ಶೌಕತಲಿ ಅಂತೇಳಿ, ಶೇಂಗಾ ಬೆಳೆಯನ್ನು 5 ಲಕ್ಷದವರೆಗೆ ತೆಗೆದಾರ 2 ಎಕರೆ ಒಳಗೆ, ಅದು ತಮ್ಮ ಒಂದು ಸಹಕಾರದಿಂದ. ಹೇಗೆ ರೈತ ಬಾಂಧವರು ಒಂದು ತಮ್ಮ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಹೇಗೆ ತಾವು ಕಂಕಣ ಬದ್ಧರಾಗಬೇಕು ಅಂತ ಆರಂಭಿಕ ಮಾತುಗಳನ್ನು ಹೇಳ್ಬೋದು?
1: ವಿಶೇಷವಾಗಿ ಸರ್, ಈ ವರ್ಷ ಭಾರತೀಯ ಹವಾಮಾನ ಇಲಾಖೆ ಒಂದು ಉತ್ತಮ ಮಳೆ, ಅದು ಹೆಚ್ಚಿನ ಮಳೆ ಅಂತ ಮುನ್ಸೂಚನೆ ಕೊಡ್ತು. ಈ ದಿಸೆಯಲ್ಲಿ ನಾವು ಮೇ ಕೊನೆ ವಾರದಿಂದ ಜೂನ್ 10 ತನಕ ನಾವು ವಾತಾವರಣವನ್ನು ಗಮನಿಸಿದಾಗ ಅದೇ ರೀತಿ ಅನುಭವ ಆಯಿತು. ಇಲ್ಲಿ ಒಂದು ಅಂಶವನ್ನು ನಾವು ಈ ವರ್ಷದ ಮಟ್ಟಿಗೆ ಪರಿಗಣಿಸಬೇಕಾಗ್ತತಿ. ಏನಪ್ಪಾ ಅಂತಂತಂದರೆ, ಯಾರು ಸಕಾಲದಲ್ಲಿ ಭೂಮಿ ತಯಾರಿಕೆ ಮಾಡಿ ಸಕಾಲದಲ್ಲಿ ಬೀಜೋಪಚಾರದ ಜೊತೆಗೆ ಬಿತ್ತನೆ ಮಾಡಿದ್ರಲ್ಲ, ಆ ಬೆಳೆಗಳು ಅತ್ಯಂತ ಹರ್ಷದಾಯಕವಾಗಿವೆ. ನೀವೀಗ 2 ನಿಮಿಷದ ಹಿಂದೆ ನೀವು ಹೇಳಾಕತ್ತಿದ್ರಿ, ಈ ಸಲ ಮುಂಗಾರು ಚೆನ್ನಾಗಿದೆ, ಅಲ್ಲಲ್ಲಿ ಬೆಳೆಗಳು ಕಾಣ್ತಾ ಇದ್ದಾವೆ. ಬಟ್ ಎರಡು ಥರದ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಬೆಣ್ಣೆಹಳ್ಳ ಏನು ಸಿಗ್ಗಾವಣದಿಂದ ಪ್ರಾರಂಭವಾಗಿ ಮಲಪ್ರಭಾನದಿಯನ್ನು ಬಾಗಲಕೋಟೆ ಜಿಲ್ಲೆ ಗೋಣಕೊಪ್ಪದಲ್ಲಿ ಕೂಡುತ್ತಲ್ಲ, ಈ ಹಳ್ಳದ ಉಂಟ ನಾವು ನೋಡಿದಾಗ ಕಳೆದ 8 ದಿನದ ಹಿಂದುಗಡೆ ಮುಂಚಿತವಾಗಿ ಬಿತ್ತನೆ ಮಾಡಿದವ್ರಿಗೆ ಒಂಥರ ಮಳೆರಾಯ ಕೃಪೆ ತೋರಿಸಿದ, ಅತಿಯಾದ ಕೃಪೆ ತೋರಿಸಿಬಿಟ್ಟ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ನಾವು ಏನು ವಿಷಯ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಬೀಜೋಪಚಾರ, ಅಲ್ಲಿ ನಾವು ಬೀಜ ಪ್ಲಸ್ ಉಪಚಾರ, ಬೀಜೋಪಚಾರ, ಅಲ್ಲಿ ಬೀಜವನ್ನು ಉಪಚಾರ ಮಾಡೋದ್ರಿಂದ ಬೀಜದಿಂದ ಬರುವ ರೋಗಗಳನ್ನು ಮತ್ತು ಬೀಜಕ್ಕೆ ಮಣ್ಣಿನಿಂದ ಬರುವ ರೋಗಗಳನ್ನ ಲೋಪಗೊಳಿಸಬಹುದು ಅಂತಂದ್ರೆ, ಕಡಿಮೆಗೊಳಿಸಿ ಒಂದು ಉತ್ತಮವಾದ ಸಸಿಯನ್ನು ಪಡೆದು ನಾವು ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತಾರಲ್ಲ, ಅದಕ್ಕೆ ಬೀಜೋಪಚಾರ ಒಂದು ಅತ್ಯಂತ ಉತ್ತಮವಾದ, ಕಡಿಮೆ ಖರ್ಚಿನ, ಕಡಿಮೆ ಸಮಯದ, ಕಡಿಮೆ ಕಾರ್ಮಿಕತೆ ಇರುವಂತಹ ಒಂದು ತಾಂತ್ರಿಕತೆ.
0: ಡಾಕ್ಟರ್ ಬಸವರಾಜ್ ಏಣಿಗೆಯವರೇ, ಒಂದು ಸದೃಢತೆ ಅನ್ನೋದು ಎಲ್ಲ ವಿಷಯದಲ್ಲೂ ಒಂದು ಕ್ರಾಂತಿಯನ್ನು ಮಾಡುತ್ತದೆ. ಈಗ ಬೀಜ ಸದೃಢವಾದಾಗ, ಮೊದಲು ಒಂದು ಕಾಲ ಆಯ್ತು ರೈತರ ಬೀಜಗಳನ್ನು ಉಪಯೋಗ ಮಾಡ್ತಿದ್ರು, ಅವ್ರಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ಯಾಕಂದ್ರೆ ತಾಂತ್ರಿಕತೆ ಅರಿವು ಬಹಳ ಆಗತ್ತದ. ಕೃಷಿ ತಾಂತ್ರಿಕತೆ ಗೊತ್ತಿಲ್ಲ ಅಂದ್ರೆ ಕೃಷಿ ಸಾಕ್ಷರ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ಖಂಡಿತವಾಗಿ
0: ಇವತ್ತು ನಾವು ಉತ್ತಮವಾಗಿ ಕೃಷಿ ಮಾಡ್ಬೇಕು ಅಂದ್ರೆ ಕೃಷಿ ಸಾಕ್ಷರ ಆಗದೆ ಬೇರೆ ದಾರಿನೇ ಇಲ್ಲ. ಈಗ ಆಗ್ಲೇ ಹೇಳ್ತಾ ಇದ್ರಿ, ಅತಿಯಾಗಿ ಮಳೆಯಾಗಿ ಮಳೆ ನೀರಿಗೆ ಬೀಜ ಮೊಳಕೆ ಹೊಡೆದಿಲ್ಲ.
1: ಮೊಳಕೆ ಹೊಡೆದಿಲ್ಲ ಸರ್.
0: ಕಣ್ಣಲ್ಲಿ ನೀರು ಬರ್ತಾವ ಪಾಪ, ಅವ್ರು ಗೊಬ್ಬರ ಹಾಕಿರ್ತಾರೆ, ಬೀಜ ಹಾಕಿರ್ತಾರೆ.
1: ಬಹುತೇಕ ರೈತರು ಇವತ್ತು ನಿನ್ನೆ ನಾನು ನೋಡಿದ್ನಲ್ಲ ಸರ್, ಒಂದು ಪರಿಸ್ಥಿತಿ ಜೂನ್ 2ನೇ ವಾರದಲ್ಲಿ ಮರು ಬಿತ್ತನೆಗೆ ಕೆಲವೊಂದು ಭಾಗದಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮೊಳಕೆ ಪ್ರಮಾಣ ಬಹಳ ಕಡಿಮೆ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಬೀಜೋಪಚಾರದಲ್ಲಿ ಒಂದು 2 ತರ 3 ವಿಧ ಬರ್ತಾವ. ಖಂಡಿತವಾಗಿ ನಮ್ಮ ರೈತರು ಮಗುವಿನ ಯಾವ ರೀತಿ ಪಾಲನೆ ಮಾಡ್ತಾರೆ ಆ ತರ ಪಾಲನೆ ಮಾಡೋದು.
0: ಡಾಕ್ಟರ್ ಬಸವರಾಜ್ ಏನಿಗೆ, ಬೀಜೋಪಚಾರಕ್ಕಿಂತ ಮೊದಲ ಬೀಜಗಳ ಆಯ್ಕೆ, ಯಾವ ರೀತಿ ಬೀಜಗಳನ್ನು ತಗೊಳ್ಬೇಕು ಅಂದ್ರೆ ಬಹಳ ಜನ ರೈತರು ಮೋಸ ಹೋಗ್ತಾ ಇದ್ದಾರೆ.
1: ಖಂಡಿತವಾಗಿ
0: ಚಲೋದ ಅಂತ ತಗೊಂಡು ಯಾವ ಬೇರೆ ಯಾರು ತಂದು ಕೊಟ್ರೆ ಅದು ಮೊಳಕೆ ಹೊಡಿಲಿಲ್ಲ ಅಂದ್ರೆ ಜವಾಬ್ದಾರಿ.
1: ವಿಶೇಷವಾಗಿ ಸರ್, ಇದು ಒಂದು ಉತ್ತಮವಾದ ಪ್ರಶ್ನೆ ಮತ್ತು ಉತ್ತಮವಾದ ಚರ್ಚಿಸಬೇಕಾದಂತ ವಿಷಯ. ಈ ಬೀಜದ ಆಯ್ಕೆ ಬಂದಾಗ ನಾವು 2 ತರ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಒಂದು, ನಾನು ಪದೇ ಪದೇ ಹೇಳ್ತಿರ್ತೇನೆ ತಾಂತ್ರಿಕವಾಗಿ, ಬೆಳೆಯ ಆಯ್ಕೆ ಬಹಳ ಸರಳ, ಬಟ್ ಆ ಬೆಳೆಯಲ್ಲಿನ ತಳಿ ಆಯ್ಕೆ ಸ್ವಲ್ಪ ಕಷ್ಟ. ಆ ತಳಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಯಾವ ವರ್ಗದ ಬೀಜವನ್ನು ಆಯ್ಕೆ ಮಾಡೋದು ಇನ್ನೂ ಕಷ್ಟ. ಯಾಕಂದ್ರೆ ಬೀಜಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಒಂದು ಫೌಂಡೇಶನ್ ಅಂತಂದ್ರೆ ಪ್ರಾಥಮಿಕ ಹಂತದ ಪ್ರಮಾಣೀಕೃತ ಬೀಜ, ಎರಡನೇದು ಸರ್ಟಿಫೈಡ್ ಬೀಜ, ಜಸ್ಟ್ ಪ್ರಮಾಣೀಕೃತ ಆಗಿರ್ತೈತಿ, ಮೂರನೇದು ನಿಜ ಬೀಜ, ನಾಲ್ಕನೇದು ಪ್ರಗತಿಪರ ರೈತರಿಂದ ತೆಗೆದುಕೊಳ್ಳುವಂಥ ಬೀಜ. ನಾಲ್ಕು ಥರ ಬೀಜಗಳು ಇರ್ತಾವ. ರೈತರಿಗೆ ಯಾವ ಬೀಜವನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಒಂದು, ಆಮೇಲೆ ಆ ಬೀಜದ ಸರಪಳಿಯಲ್ಲಿ ಅವುಗಳು ಹೇಗೆ ಪಾಲನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಪ್ರಾಥಮಿಕ ಬೀಜದ ಹಂತ ರೈತರ ಮಟ್ಟದಲ್ಲಿ ಬಂದಾಗ ಫೌಂಡೇಶನ್ ಸೀಡ್ಸ್ ಅಂತ ಹೇಳ್ತೇವೆ. ಆ ಫೌಂಡೇಶನ್ ಸೀಡ್ಸನ್ನು ಒಮ್ಮೆ ಖರೀದಿ ಮಾಡಿದರೆ ನಾವು 3 ವರ್ಷಗಳ ಕಾಲ ಸತತವಾಗಿ ಬಳಸ್ಬೋದು. ಅದಕ್ಕೆ ನಾನು ಹೇಳ್ತಿರ್ತೇನೆ, ಎಲ್ಲಿ ಹೋದಲ್ಲಿ ಶ್ರೇಷ್ಠವಾದಂಥ ಬೀಜ ಅಂದರೆ ಯಾವುದು? ನಾನು ಮತ್ತು ನಮ್ಮ ಹೊಲದಲ್ಲಿ ನಮ್ಮ ಕಣ್ಮುಂದೆ ಬೆಳೆದ ಬೆಳೆಯಿಂದ ಪಡೆದಂಥ ಬೀಜ ಶ್ರೇಷ್ಠ ಬೀಜ, ಫಸ್ಟ್ ಆಯ್ಕೆ ಒಳಗೆ ಖಂಡಿತವಾಗಿ ನಾವು ಇದು ಕೊಡಬೇಕು. ಎರಡನೇದು ಸ್ಥಾನಿಕವಾದ ಬೀಜೋತ್ಪಾದನೆ ಮಾಡಿದ ತಾಕಿನಿಂದ ತೆಗೆದುಕೊಳ್ಳೋದು ಉತ್ತಮ. ಈಗ ನಾವು ಎಲ್ಲೋ ಯಾವುದೇ ರಾಜ್ಯದಲ್ಲಿ ಮಾಡಿರ್ತಾರೆ ಬೀಜೋತ್ಪಾದನೆ, ಆ ಬೀಜವನ್ನು ತಂದು ನಾವು ಇಲ್ಲಿ ಬೆಳೆದಕ್ಕಿಂತ ನಮ್ಮ ಸ್ಥಾನಿಕ ಮಟ್ಟದಲ್ಲಿ, ಯಾಕಂತಂತ

0: ಅಂದರೆ ನಾವು ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾಗ್ತತಿ. ಈಗ ನಾವೇ ಪ್ರವಾಸ ಮಾಡ್ಬೇಕಾದ್ರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಾಗ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅದೇ ರೀತಿ ಬೀಜದೊಳಗು ಬೀಜದ ಆಯ್ಕೆ ಬಹಳ ಸ್ವಲ್ಪ ಒಂದು ಎರಡು ಮೂರು ಅಂಶವನ್ನು ಗಮನಿಸಬೇಕು. ಒಂದು ಸದೃಢವಾದ ಬೆಳೆ, ಆ ಬೆಳೆಯಿಂದ ಪಡೆದಂಥ ಬೀಜ. ಎರಡನೇದು ಬೀಜದ ಆಯ್ಕೆ ಒಳಗೆ ಸ್ಥಾನಿಕವಾಗಿ ಉತ್ಪಾದಿಸಿದ ಬೀಜಕ್ಕೆ ಮಹತ್ವ ಕೊಡೋದು. ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಸರ್, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಇದರೊಳಗೆ ಒಂದು ಅಂಶ ಅದು ಇದೆ. ಏನಪ್ಪಾ ಅಂತಂತಂದ್ರೆ ದೇಸಿ ತಳಿ, ಇತ್ತೀಚೆಗೆ ನಾವು ಸಮ್ಮೇಳನ ತರ್ತವೆ, ಈ ಬೀಜದ ಆಯ್ಕೆ ಒಳಗೆ ಇವೆಲ್ಲ ಅಂಶಗಳನ್ನು ಗಮನಿಸರಿಸಿ, ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಮೊಳಕೆ ಪ್ರಮಾಣನೂ ಪರೀಕ್ಷೆ ಮಾಡ್ಬೇಕು. ನಮ್ಮ ಹಿಂದೆ ನಾನು ನುಡಿಯುತ್ತೆ ಸರ್, ಈಗ ಮಹಾನವಮಿ ಬಂತಂತಂದ್ರೆ ಹಿಂಗಾರು ಬೀಜಗಳನ್ನೆಲ್ಲ ಸಸಿ ಹಾಕ್ತಿದ್ರು. ಅವಾಗೆ ಅವ್ರು ಗೊತ್ತಾಗ್ಬಿಡ್ತಿತ್ತು, ಸಸಿ ಬಂತಪ್ಪ ಅಂದ್ರೆ ಬೀಜ ಕರೆಕ್ಟ್ ಇದೆ, ನಾವು ಬಿತ್ತಬೇಕಂತ. ಆ ರೀತಿ ಮುಂಗಾರಿ ಪೂರ್ವದಲ್ಲಿನೂ ಇನ್ನೂ ಸಾಕಷ್ಟು ಬಿತ್ತನೆ ಆಗುವಂತ ಪ್ರದೇಶ ಇದೆ. ಯಾಕಂದ್ರೆ ಈ ವರ್ಷ ಒಂದು ವಿಚಿತ್ರವಾದ ಸನ್ನಿವೇಶ ಇದೆ. ಏನಪ್ಪಾ ಅಂತಂತಂದ್ರೆ ಮಳೆ ಜಾಸ್ತಿ ಆಗ್ತದೆ ಇಲ್ಲ ಖಂಡಿತವಾಗಿ ನಾವು ಒಪ್ಪಬೇಕಂತ ವಿಷಯ ಸರ್. ಕೆಲವೊಂದು ಕಡೆ ಟ್ರ್ಯಾಕ್ಟರ್ ಹೊಲದೊಳಗೆ ಆಪರೇಷನ್ ಮಾಡದಂತ ಕಂಡೀಷನ್ ಇದೆ, ಟ್ರ್ಯಾಕ್ಟರ್ ಒಳಗೆ ತಗೋತಾ ಇಲ್ಲ. ಇನ್ನೊಂದ್ ಕಡೆ ಎತ್ತಿನ ಹದ ಇದೆ, ಎತ್ತುಗಳ ಸಂಖ್ಯೆ
1: ಇಲ್ಲ
0: ಇಲ್ಲ. ಇಂಥ ವಿಚಿತ್ರವಾದ ಸನ್ನಿವೇಶ ಇವತ್ ನಮ್ಮ ರೈತರು ಧಾರವಾಡ ಜಿಲ್ಲೆ ಇರ್ಬೋದು, ಹಾವೇರಿ, ನಮ್ಮ ಏನು ಉತ್ತರ ಕರ್ನಾಟಕದ ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂತ ಇತ್ತಲ್ಲ ಸರ್, ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಇಂಥದ್ರೊಳಗೆ ಭೂಮಿ ತಯಾರಿಕೆ ಜೊತೆಗೆ ಅದಕ್ಕಿಂತ ಸಮಾನವಾದಂತ ಮಹತ್ವ ಬೀಜದ ಆಯ್ಕೆ ಎಲ್ಲ ಗಮನಿಸಬೇಕು.
1: ನಮ್ಮ ಈಗ ಧಾರವಾಡ, ಈ ಹಾವೇರಿ, ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿ ಧಾರವಾಡ ವ್ಯಾಪ್ತಿಯೊಳಗೆ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳಿವಲ್ಲ, ಅವುಗಳಲ್ಲಿ ಏನು ಹೆಚ್ಚಾಗಿ ಬೆಳೀತಾರ
0: ಸರ್? ವಿಶೇಷವಾಗಿ ಧಾರವಾಡ ಜಿಲ್ಲೆಯನ್ನು ನಾವು ಮುಖ್ಯ ಕೇಂದ್ರೀಕೃತವಾಗಿ ತಗೊಂಡ್ರೆ ಪ್ರಾಥಮಿಕವಾಗಿ ಪ್ರಥಮ ಪ್ರಶಸ್ತಿಯಲ್ಲಿರೋ ಬೆಳೆ ಹೆಸರು, ತದನಂತರ ಉದ್ದು ಬರುತ್ತೆ. ತದನಂತರ ಸೋಯಾ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಎಣ್ಣೆಕಾಳು ಬೆಳೆಗಳಿಗೆ ಎಣ್ಣೆಕಾಳು ಮಿಷನ್ ಇದೆ, ರಾಷ್ಟ್ರೀಯ ಎಣ್ಣೆಕಾಳು ಯೋಜನೆ ಇದೆ.
1: ಸೋಯಾಬೀನ್ ಅದಕ್ಕೆ ರೋಗಗಳು ಕಡಿಮೆ,
0: ಅವಧಿ ಕಡಿಮೆ ಸರ್, ಬಟ್ ರೋಗಗಳು ಬರ್ತವೆ. ಅದೇ ರೀತಿ
1: ಕೀಟಗಳ ಬಾಧೆ ಸ್ವಲ್ಪ
0: ಬರುತ್ತೆ, ಕೀಟಗಳ ಬಾಧೆ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಇವೆಲ್ಲ ಬರುತ್ತೆ.
1: ಆದ್ರೆ ಸೋಯಾಬೀನ್ ಹೆಸರಿಗಿಂತ ಉತ್ತಮವಾದ
0: ಉತ್ತಮ
1: ಅದು ಬೆಳೀಲಿಕ್ಕೆ
0: ಸರ್. ಬಟ್ ಅದು ಹೆಂಗಿದೆ ಅಂತಂದ್ರೆ, ಉದಾಹರಣೆ ಧಾರವಾಡ ಜಿಲ್ಲೆ ಅಂತ, ಧಾರವಾಡ ಜಿಲ್ಲೆ ಪಶ್ಚಿಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳದ ಪಶ್ಚಿಮ ಭಾಗ. ಹೆಂಗ್ ನಾವು ಪೂರ್ವ ಭಾಗಕ್ಕೆ ಹೋಗ್ತಾವಲ್ಲ, ಅದಕ್ಕೆ ವಾತಾವರಣ ಒಣದಾಗ್ತದೆ. ವಿಶೇಷವಾಗಿ ನವಲ್ಗುಂದ್ ಇರ್ಬೋದು, ಆಮೇಲೆ ಗದಗ ಮುಂಡ್ರಿಗಿ ಸರಟಿ, ಗದಗ ಭಾಗಕ್ಕೆ ನಾವು ಹಿಂಗೆ ಹೋದ್ವಿಪ್ಪ ಅಂತಂದ್ರೆ ಅಲ್ಲಿ ಸೋಯಾಬೀನ್ ಅಷ್ಟು ಉತ್ತಮ
1: ಸೋಯಾಬೀನ್ ಇಲ್ಲ
0: ಬರಲ್ಲ ಸರ್. ಅಲ್ಲಿ ಹೆಸರು, ಉದ್ದು, ಆಮೇಲೆ ಒಣ ಪ್ರದೇಶಕ್ಕೆ ಹೇಳಿ ಮಾಡಿಸಿದಂತಹ ಎಣ್ಣೆಕಾಳು ಹೌದು, ಲೆಗ್ಯೂಮು ಹೌದು, ಶೇಂಗಾ
1: ಹೌದು.
0: ವಿಶೇಷವಾಗಿ ಮುಂಡ್ರಿಗೆ ಹೆಸರು ಇಟ್ಟು ನಮ್ಗೆ ಗದಗ ಭಾಗಕ್ಕೆ ಹೋದ್ರೆ
1: ಆದ್ರೆ ಯಾಕೋ ಶೇಂಗಾ ಬೆಳೆ ಕಡಿಮೆ ಆಗ್ತಾ ಇದೆ.
0: ಕಡಿಮೆ ಆಗ್ತಾ ಇದೆ ಸರ್, ಬಟ್ ಅದಕ್ಕೆ ಹೆಚ್ಚಿನ ಒಂದು ಸರ್ಕಾರ ಮಟ್ಟದಲ್ಲಿ ಪ್ರೋತ್ಸಾಹ ಬಹಳ ಇದೆ. ಬಟ್ ನಮ್ಮ ರೈತರು ಏನ್ಪಾ ಅಂತ
1: ಕೆಲಸ ಬಹಳ ಅಂತಾರೆ,
0: ಕೆಲಸ ಬಹಳ ಅನ್ನೋದಕ್ಕಂದ್ರೆ ಈಗ ಬರಬರ್ತಾ ಅದ್ರೊಳಗು ಯಾಂತ್ರಿಕತೆ ಬರ್ತಾ ಇದೆ. ಬಿತ್ತನೆ ಮಾಡಲು ನಾವು ಸಂಹಿತ ಕುರಿಗೆ ಉಪಯೋಗ ಮಾಡ್ತೀವಿ, ಆಮೇಲೆ ಕಟಾವು ಮಾಡೋದು ಒಂದೇ ಕಾರ್ಯವನ್ನ ತಾವು ನಿರ್ವಹಿಸಿದ್ರೆ ಶೇಂಗಾದೊಳಗೆ ಅತ್ಯುತ್ತಮ ಒಂದು ಲಾಭವನ್ನು ಗಳಿಸಬಹುದು.
1: ಪ್ರೊಫೆಸರ್ ಬಸವರಾಜ ಏನಿಗೆ ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ನಾವು ಬೀಜ ಆಯ್ಕೆ ಮಾಡ್ಕೊಂಡ ನಂತರ ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಯಾಕೆ ಬೀಜೋಪಚಾರ ಮಾಡಬೇಕು? ಯಾಕಂದರೆ ಇವತ್ತು ನೋಡ್ರಿ, ಒಂದ್ಸರಿ ನೋಡಿದ್ವಿ ಹೆಸರು ಬಂದಾಗ ಸಾಕಷ್ಟು ಕೀಟಗಳ ಬಾಧೆ, ಆ ನಿರ್ವಹಣೆ ಮಾಡಲಿಕ್ಕೆ ಅವರು ಅವ್ರಿಗೆ ಆಗ್ತಾನೇ ಇಲ್ಲ, ತಯಾರಿಲ್ಲ, ಎಲ್ಲೋ ಹೋಗಿ ಅವರು ಮಾತಾಡ್ಕೊಂಡು ಕೊಡ್ತಾರೆ, ಅದು ಒಮ್ಮಿಂದೊಮ್ಮೆಗೆ ಜಾಸ್ತಿ ಆಗ್ತದೆ. ಹೀಗಾಗಿ ಹೆಸರು ಪೀಕ್ ಬಿಟ್ಬಿಟ್ಟಾರೆ ಎಷ್ಟೋ ರೈತರು ಒಂದ್ಸರಿ ನಾನು ನೋಡಿದಾಗ. ಸೊ ಹಿಂಗೆ ಆಗಬಾರ್ದಲ್ಲ, ಅದಕ್ಕೆ ಬೀಜೋಪಚಾರವನ್ನು ಚೆನ್ನಾಗಿ ಮಾಡಿದರೆ ಕೀಟಗಳ ಬಾಧೆಯಿಂದ ರಕ್ಷಿಸ್ಬೋದು, ರೋಗಗಳ ಬಾಧೆಯಿಂದ ರಕ್ಷಿಸ್ಬೋದು. ಮತ್ತು ಯಾವ ತಳಿಗಳನ್ನು ಆಯ್ಕೆ ಮಾಡಿದಾಗ ಅವು ತಳಿಗೆ ಹೇಗೆ ಅವು ಒಂದಿಷ್ಟು ನಿರೋಧಕತೆಯನ್ನು ಬೆಳೆಸ್ಕೊಡ್ತಾವೆ, ಅವನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ರೈತ ಬೀಜೋಪಚಾರ ಮಾಡಲೇಬೇಕು ಅನ್ನೋದು ಒಂದು ಮನಸ್ಸಿನಾಗ ಬರ್ತದೆ. ಈ ಒಂದು ಭೂಮಿ ಹದ ಮಾಡೋದ್ರ ಜೊತೆಗೆ ಯಾಕೆ ಈ ಬೀಜೋಪಚಾರದ ಅವಶ್ಯಕತೆ ಇದೆ?
0: ಬೀಜೋಪಚಾರ ಅವಶ್ಯಕತೆ ಬಂದಾಗ ನಾವು ಬೀಜೋಪಚಾರದ ಪ್ರಮುಖ ಉದ್ದೇಶಗಳನ್ನು ನಾವು ಗಮನಿಸಬೇಕಾಗ್ತದೆ ಸರ್. ಒಂದು, ಮೊಳಕೆಯನ್ನು ವೃದ್ಧಿಸುವುದು. ಒಂದೇ ಪ್ರಾಥಮಿಕ ಬೀಜೋಪಚಾರದ ಉದ್ದೇಶ ಏನಪ್ಪ ಅಂತಂದ್ರೆ ಮೊಳಕೆ ಪ್ರಮಾಣ ಹೆಚ್ಚುಗೊಳಿಸೋದು, ಅದಕ್ಕಾಗಿ ಕೆಲವೊಂದು ತಾಂತ್ರಿಕತೆಗೊಳ್ದವು. ಎರಡನೇ ಉದ್ದೇಶ, ಮಣ್ಣಿನಿಂದ ಬರುವಂತಹ ಪ್ರಾಥಮಿಕವನ್ನು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಮಣ್ಣಿನಿಂದ ಕೆಲವೊಂದು ರೋಗಾಣುಗಳು ಬಂದು ಬೀಜದ ಮೊಳಕೆಯನ್ನು ಕುಂದಿರಿಸ್ತಾವ, ಅದನ್ನು ತಡಿಲಿಕ್ಕೆ. ಇನ್ನು ಮೂರನೇ ಉದ್ದೇಶ ಏನಪ್ಪಾ ಅಂತಂತಂತಂದ್ರೆ ಕೀಟದಿಂದ ಬೀಜವನ್ನು ಪ್ರಾರಂಭಿಕ ಹಂತದಲ್ಲಿ ಸಂರಕ್ಷಣೆ ಮಾಡಲು. ಜೊತೆಗೆ ನಾಲ್ಕನೇದು, ಪ್ರಾರಂಭಿಕ ಬೆಳವಣಿಗೆ ಉತ್ತಮವಾಗಿತ್ತಪ್ಪ ಅಂತಂತಾರೆ, ತದನಂತರ ಬೆಳವಣಿಗೆ. ಈ ಥರ ನಾಲ್ಕು ಉದ್ದೇಶಗಳು ಬೀಜೋಪಚಾರ. ಈಗ ಬೀಜ ಮೊಳಕೆ ಒಡಿಲಿಲ್ಲ ಅಂತಂದ್ರೆ, ಸಪೋಸ್ ಬೀಜ ಬಿತ್ತಿದ ದಿನ ಸಾಮಾನ್ಯವಾಗಿ ಕೆಲವೊಂದು ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಮಸಾರಿ ಭೂಮಿ ಅನ್ಬೋದು, ಕೆಲವೊಂದು ಇದ್ರ ಭೂಮಿಯೊಳಗೆ ಇರುವೆ ಕಾಟ ತೆಗಿತಾವೆ. ಅಂತ ಹೊತ್ತೊಳಗೆ ನಾವು ಒಂದು ರಾಸಾಯನಿಕ ಬೀಜೋಪಚಾರಕ್ಕೆ ಮೊರೆ ಹೋಗ್ತದೆ, ಜೈವಿಕ ಕೆಲಸ ಮಾಡಲ್ಲ ಸರ್. ಅವಾಗ ಉದಾಹರಣೆಗೆ ಒಂದು ಸಾಧಾರಣ ಸರಳವಾದ ರಾಸಾಯನಿಕ ಇದೆ, ಕ್ಲೋರೋಪೈರಿಫಾಸ್ ಅಂತ ಹೇಳ್ತಾವೆ, ಅದನ್ನು ಪ್ರತಿ ಕೆಜಿ ಬೀಜಕ್ಕೆ 2 ml ಅಂತ ಉಪಚಾರ ಮಾಡಿದ್ರಿಂದ ವಿಶೇಷವಾಗಿ ಇರುವೆ ಮತ್ತು ಇತರ ಬೀಜವನ್ನು ಎಳೆಯುವಂತ ಕೀಟದ ಬಾಧೆ ಇತ್ತು. ಕೆಲವೊಮ್ಮೆ ಏನಾಗ್ತದೆ ಸರ್, ಬೀಜ ಹುಟ್ಟತಿ, ಬೀಜ ಹುಟ್ಟಿದ ಪ್ರಾರಂಭಿಕ ಹಂತದಲ್ಲಿನೇ ಅದಕ್ಕೆ ರಸ ಹೀರುವ ಕೀಟದ ಬಾಧೆ ಅಥವಾ ಭೂಮಿಯ ಸಮಾನಾಂತರದಲ್ಲಿ ತಿಂದು ಬೆಳೆಯನ್ನು ಹೇಳು, ಈ ವಿಶೇಷವಾಗಿ ಹೆಸರಿನಲ್ಲಿ ಆಮೇಲೆ ಸೋಯಾವರೆಯಲ್ಲಿ ಈ ಥರದ ಲಕ್ಷಣಗಳು ಕಂಡುಬರ್ತಾವೆ. ಅಂಥ ಹೊತ್ತೊಳಗೆ ಅದಕ್ಕಾಗಿ ವಿಶೇಷ ಮಾಡಿದಂಥ ಕೆಲವೊಂದು ಕಂಪ್

0: ಹೇಳದವು. ಉದಾಹರಣೆಗೆ ಇಮಿಡಾಕ್ಲೋರೋಪಿಡ್ ಅಂತ ಒಂದಿದೆ,
1: ಅದು
0: ವಿಶೇಷವಾಗಿ ರಸಹೀರುವ ಕೀಟ ಮತ್ತು ಪ್ರಾರಂಭಿಕ ಹಂತದ ರೋಗಬಾಧೆ ಮತ್ತು ಕೀಟಬಾಧೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅತ್ಯಂತ ಉಪಯುಕ್ತವಾದ ಒಂದು ಕೀಟನಾಶಕ. ಜೊತೆಗೆ ಇತ್ತೀಚಿನ ದಿನಗಳು ಸ್ವಲ್ಪ ಅದರೊಳಗೂ ಸಾಕಷ್ಟು ಆವಿಷ್ಕಾರ ಆಯಿತು. ಇನ್ನೊಂದು ಥಯೋಮೆಥಾಕ್ಸಾಮ್ ಅಂತಿದೆ. ಇವೆರಡರಿಂದ ನಾವೇನಪ್ಪ ಅಂದ್ರೆ ಪ್ರಾಂತಮಿಕ ಹಂತದ ಬೀಜೋಪಚಾರ ಮಾಡೋದ್ರಿಂದ ರಸಹೀರುವ ಕೀಟಬಾಧೆಯಿಂದ 30 ದಿನದ ಮಟ್ಟ ಬೆಳೆಯನ್ನು ಸಂರಕ್ಷಿಸಬಹುದು. ಅದೇ ರೀತಿ ರೋಗಾಣುಗಳಿಂದ ಅಲ್ಲಿ ಅವಕಾಶಗಳು ಬಹಳ ಉಂಟು ನಮಗೆ. ರೋಗಾಣುಗಳಿಗೆ ಹಲವಾರು ವಿಧ ಸರ, ಮಣ್ಣಿನಿಂದ ಬರುವಂಥ ರೋಗಗಳು, ಬೀಜದಿಂದ ಬೀಜಕ್ಕೆ ಬರುವಂಥ ರೋಗಗಳು, ಕೆಲವೊಂದು ಕಣ್ಣುಗಳು ಗಾಳಿಯಿಂದ ಬಂದು ಬೆಳೆಗಳು ಆಕ್ರಮಿಸ್ತವೆ. ಇವನ್ನೆಲ್ಲ ನಿರ್ವಹಣೆ ಮಾಡಲು ವಿಶೇಷವಾಗಿ ನಾವು ಸಾಂಪ್ರದಾಯಿಕವಾಗಿ ಹಿಂದೆ ಹೇಳ್ತಿದ್ವಿ, ಕ್ಯಾಪ್ಟನ್ ಅನ್ನು ಬೀಜೋಪಚಾರ ಮಾಡಿರಿ, ಥೈರಾಮ್ ಅಂತ. ಈಗ ಅದಕ್ಕಿಂತ ಉತ್ತಮವಾದ ಮಾಲಿಕ್ಯೂಲ್ಗಳು ಬಂದವು. ಉದಾಹರಣೆಗೆ ವಿಟಾವ್ಯಾಕ್ಸ್ ಮತ್ತು ಕಾರ್ಬಾಕ್ಸಿನ್ ಅಂತ ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಉಂಟು. ಇದನ್ನು ವಿಶೇಷವಾಗಿ ದ್ವಿದಳ ಧಾನ್ಯ, ಹೆಸರು ಇರ್ಬೋದು, ಉದ್ದಿರ್ಬೋದು, ಅಲಸಂದಿ ಇರ್ಬೋದು, ಸೋಯಾವರಿ ಇರ್ಬೋದು, ಶೇಂಗಾ ಇರ್ಬೋದು, ಎಲ್ಲ ಬೆಳೆಗಳಿಗೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ ಬೀಜೋಪಚಾರ ಮಾಡುವುದರಿಂದ ಪ್ರಾರಂಭಿಕ ಹಂತದ ರೋಗಗಳನ್ನು ನಾವು ಗಣನೀಯವಾಗಿ ಕಡಿಮೆಗೊಳಿಸಬಹುದು. ಅದೇ ರೀತಿ ಕೆಲವೊಮ್ಮೆ ಬಾಧೆ ಎಲೆ ಚುಕ್ಕೆ ರೋಗದ ಬಾಧೆ ಇರ್ಬೋದು ಪ್ರಾರಂಭಿಕ ಹಂತದಲ್ಲಿ, ಅಥವಾ ಇತರ ರೋಗಗಳಿಗೆ ಟೆಬುಕೊನೋಜಲ್ ಅಂತ ಒಂದು ಉತ್ತಮವಾದಂತಹ ಬೀಜೋಪಚಾರ ಮಾಡಲಿಕ್ಕೆ ಅಂತ ಒಂದು ಕೀಟನಾಶಕ ಉಂಟು. ಅವುಗಳನ್ನು ನಾವು ಶಿಲೀಂಧ್ರ ನಾಶಕ ಅದು. ಆ ರೀತಿ ನಾವು ಬೀಜೋಪಚಾರ ಮಾಡೋದ್ರಿಂದ ಒಂದು ಉತ್ತಮ ಮೊಳಕೆ ಹೊಡೆಯುವ ಶಕ್ತಿ, ಎರಡನೇದು ರೋಗಾಣುಗಳಿಂದ ನಿಯಂತ್ರಣ ಮಾಡುವಂತಹ ಶಕ್ತಿ, ಮೂರನೇದು ಕೀಟಬಾಧೆಯಿಂದ ಬೆಳೆಯನ್ನು ಪ್ರಾರಂಭಿಕ ಹಂತದಲ್ಲಿ ಸಂರಕ್ಷಣೆ ಒದಗಿಸೋದು, ನಾಲ್ಕನೇದು ಈ ಮೂರು ನಾವು ಯಶಸ್ವಿ ಆದಿ ಬಂದ್ರೆ ಸರ್, ನಾಲ್ಕನೇದು ಉತ್ತಮ ಪ್ರಾರಂಭಿಕ ಬೆಳವಣಿಗೆ. ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ
1: ವೆಲ್ ಬಿಗಿನಿಂಗ್ ಇಸ್ ಹಾಫ್ ಡನ್,
0: ಹಾ ಯೆಸ್ ಸರ್, ವೆಲ್ ಬಿಗಿನಿಂಗ್ ಇಸ್ ಹಾಫ್ ವರ್ಕ್ ಡನ್. ಅದೇ ರೀತಿ ಅರ್ಲಿ ವಿಗರ್, ಅರ್ಲಿ ವಿಗರ್ ಬಹಳ ಮುಖ್ಯ. ಅದೇ ರೀತಿ ಒಣ ಬೇಸಾಯದ ರೈತರಿಗೆ ಸಿಂಪಲ್ ತಾಂತ್ರಿಕತೆ ಇದೆ ಸರ್, ಅವ್ರು ಜಸ್ಟ್ ಮನಸ್ಸು ಮಾಡಬೇಕು. ಒಣ ಬೇಸಾಯದಲ್ಲಿ ನಾವು ಹೆಂಗೆ ಒಣ ಬೇಸಾಯಕ್ಕೆ ಹೋಗ್ತಲ್ಲ ಬಯಲುಸೀಮೆಗೆ, ಜಸ್ಟ್ ಉದಾಹರಣೆಗೆ ಹೆಸರಿನೊಳಗೆ 8 ತಾಸು ನೆನೆ ಇಡೋದು, 2 ರಿಂದ 8 ತಾಸು ವಿವಿಧ ಅವಧಿ ಒಳಗೆ ನಾವು ನೆನೆ ಇಟ್ಟು ಅದನ್ನ ನೆರಳಲ್ಲಿ ಒಣಗಿಸಿ ಬಿತ್ತುವುದರಿಂದ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಬಿತ್ತಿದ ನಂತರ ಮಳೆ ಏನಾದರೂ ವಿರಾಮ ತಗೊಂಡುಕೊಂಡಾಗ ಅದು ತಡೆಯುವ ಶಕ್ತಿಯನ್ನು,
1: ಯಾಕಂದ್ರೆ ನೀರಿನ ಅಂಶ ಇರುತ್ತೆ,
0: ನೀರಿನ ಅಂಶ ಇರುತ್ತೆ. ಇದೊಂದು ತಾಂತ್ರಿಕತೆ ಐತಲ್ಲ ಸರ್, ಬೀಜ ಕಠಿಣಗೊಳಿಸಿಕೆ ಅಂತ ಸೀಡ್ ಹಾರ್ಡ್ನಿಂಗ್. ಅದೇ ರೀತಿ ನೀರಿನ ಜೊತೆ ನೀರಿನಲ್ಲಿ ನೆನೆ ಇಟ್ಟು ಒಣಗಿಸಿ ಬಿತ್ತುದು. ಅದೇ ರೀತಿ ಸುಣ್ಣದ ದ್ರಾವಣ, ಪ್ರತಿ ಲೀಟರ್ ನೀರಿಗೆ 2% ಅಂತೇವೆ ನಾವು, 100 ಗ್ರಾಮಿಗೆ 2 ಗ್ರಾಮ್ ಸುಣ್ಣ ಕೇವಲ ನೀರಿನಲ್ಲಿ ನೆನೆ ಇಡದೆ ಸುಣ್ಣದ ದ್ರಾವಣದಲ್ಲಿ ನೆನೆ ಇಟ್ಟು ತದನಂತರ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಕ್ಯಾಲ್ಸಿಯಂ ಅಂಶ ಬೀಜಕ್ಕೆ ಪ್ರಾರಂಭಿಕ ಹಂತದಲ್ಲೇ ಹೋಗುವುದರಿಂದ ಕ್ಯಾಲ್ಸಿಯಂ ಅಂದ್ರೆ ನಮ್ಗೆ ಗೊತ್ತು ಗಟ್ಟಿ ಮೂಳೆ ಸದೃಢತೆಯನ್ನು ಒದಗಿಸ್ತದೆ ಸರ್ ಪ್ರಾರಂಭಿಕ ಬೆಳೆಗೆ. ಈ ರೀತಿ ಸರಳವಾದ ಮಿತ ಖರ್ಚಿನ ತಾಂತ್ರಿಕತೆಗೂ ಬಳಹುಂಟು. ನಮ್ಮ ರೈತರು ಸ್ವಲ್ಪ ಅವಕ್ಕೆ ಗಮನ ಮನಸ್ಸು ಮಾಡಿ ಮಾಡಿದ್ರೆ
1: ಉತ್ತಮ ಇಳುವರಿ ಬರ್ತದೆ, ಆಮೇಲೆ ರೈತರು ಆದಾಯ ದ್ವಿಗುಣ
0: ಖಂಡಿತವಾಗಿ ಸರ್. ಮಿತ ಖರ್ಚಿನಲ್ಲಿ ಹೆಚ್ಚಿನ ಆದಾಯ, ಆದಾಯ ಗಳಿಸುವಲ್ಲಿ 2 ಮಾರ್ಗಗಳು, ಹೆಚ್ಚು ಖರ್ಚು ಮಾಡಿ ಹೆಚ್ಚು ಆದಾಯ ಗಳಿಸೋದು ಒಂದು ಮಾರ್ಗ, ಕಡಿಮೆ ಖರ್ಚು ಮಾಡಿ ಅಷ್ಟೇ ಆದಾಯ.
1: ದೊಡ್ಡ ದೊಡ್ಡ ಕೃಷಿಕರಿಗೆ ಈ ಸಣ್ಣ ಕೃಷಿಕರಿಗೆ
0: ಅನುಪಾತ ಹೆಚ್ಚಾಗ್ತದೆ ಸರ್, ವಿಶೇಷವಾಗಿ ಸಣ್ಣ ರೈತರು ಮಧ್ಯಮ ರೈತರು ಈ ಬೀಜೋಪಚಾರಕ್ಕೆ ವಿಶೇಷವಾದ ಗಮನ ಕೊಡಬೇಕು.
1: ನೋಡ್ರಿ, ಒಂದು ಬೀಜವನ್ನು ಆಯ್ಕೆ ಮಾಡೋದಾಗ್ಲಿ ಬೀಜೋಪಚಾರ ಮಾಡೋದಾಗ್ಲಿ ಯಾಕೆ ಅವಶ್ಯಕತೆ ಅಂದ್ರೆ, ಈಗ ನೋಡ್ರಿ ರೈತನನ್ನು ಕಾಪಾಡೋದು ಬೆಳೆದು ದೊಡ್ಡ ಆಗುವಂತ ಸಸಿಗಳು, ಅವ ಸಂಖ್ಯೆಗಳು ಜಾಸ್ತಿ ಇದ್ದಾಗ್ಲೇನೆ ಒಳ್ಳೆ ಇರೋ ವರಮಾನ ಬರ್ತದೆ. ಅಂದ್ರೆ ಒಂದು ಯುದ್ಧದಲ್ಲಿ ಈ ಒಂದು ಕೃಷಿ ಅನ್ನೋದು ಒಂದು ಯುದ್ಧ ಅಂತ ತಿಳ್ಕೊಂಡ್ರೆ ಆ ಸಸಿಗಳು ಸೈನಿಕರು, ಆ ಸೈನಿಕರು ಸದೃಢವಾಗಿ ಬೆಳೆದು ದೊಡ್ಡದಾಗಿ ಬೇಕಾದಂತಹ ಒಂದು ಏನೋ ಒಂದು ಬಂದರೂ ಕೂಡ ರಕ್ಷಣೆಯನ್ನ ನೀಡಿ ರೈತನಿಗೆ ಆದಾಯವನ್ನು ತಂದುಕೊಡುವಂಥದ್ದು. ಇದು ಒಂದು ಯುದ್ಧದ ಉಪಾಧಿಯಲ್ಲಿ ನಮ್ಮ ರೈತ ಬಾಂಧವ
0: ಮಾಡಲೇಬೇಕು,
1: ಕಾರ್ಯನಿರ್ವಹಿಸಬೇಕು. ಇವತ್ತು ಎಷ್ಟೋ ಜನ ರೈತ ಬಾಂಧವರು ಆಲಸಿಗಳಾಗಿದ್ದಾರೆ. ತಂತ್ರಜ್ಞರ ಒಂದು ಸಹಕಾರ ತೆಗೆದುಕೊಳ್ಳಿ, ತಾಂತ್ರಿಕವಾಗಿ ನಾವು ಬೆಳೆದಾಗ್ಲೇ ಕೃಷಿ ತಂತ್ರಜ್ಞಾನ ತಿಳ್ಕೊಂಡಾಗ್ಲೇ ಇವತ್ತು ನೋಡ್ರಿ DAP ಆಗಲಿ ಯೂರಿಯಾ ಆಗಲಿ ಅಂದಾಜು ಹಾಕ್ಬಿಡ್ತಾರೆ, ಅದರಿಂದ ಏನು ತೊಂದರೆ ಇಲ್ಲ, ಭಾಳ ತೊಂದರೆ
0: ಕಡಿಮೆ ಆಗ್ತಾ ಇದೆ ಸರ್, ಬರಬರ್ತಾ.
1: ಹಾಂ, DAP ಅಂತೂ ಸಿಗ್ತಾನೆ
0: ಇಲ್ಲ ಸರ್.
1: ಆದರೂ ಇದನ್ನೆಲ್ಲ ರೈತ ಬಾಂಧವರು ತಿಳ್ಕೊಳ್ಬೇಕು, ಇದನ್ನು ಒಂದು ಉದ್ಯಮವಾಗಿ ನಾನು ನಂದಿದು ಅಂತಕೊಂಡು ಮಾಡಿದರೆ ಮಾತ್ರ ಆಗ್ತದೆ. ಅದಕ್ಕೆ ಈಗ ಬೀಜೋಪಚಾರ ಮಾಡೋ ನಿಟ್ಟಿನೊಳಗೆ ಭೂಮಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಭಾಳ ಅವಶ್ಯಕ. ಈಗ ನೋಡ್ರಿ, ನೀವು ಅತನೇ ಆ ಕಡೆ ಎಲ್ಲ ಹೋಗ್ರಿ, ಎಲ್ಲ ಸವಳು ಜವಳ ಆಗ್ಬಿಟ್ಟದ, ಸಾಕಷ್ಟು ನೀರಾಗದ, ಜವಳ ಆಗ್ಯದ. ಆಮೇಲೆ ಕಬ್ಬು ಬೆಳೆದು ಅದೇ ಸಾಕಷ್ಟು ಯೂರಿಯಾ ಹಾಕಿ ಎಲ್ಲ ರಸಗೊಬ್ಬರಗಳನ್ನು ಹಾಕಿ ರಾಸಾಯನಿಕಗಳನ್ನು ಹಾಕಿ ಸವಳು ಆಗ್ಯದ. ಹೀಗಾಗಿ ಏನು ಬೆಳೆಯಾರದ ಪರಿಸ್ಥಿತಿ ಆಗ್ಯದ. ಅದಕ್ಕೆ ಹಂಗಾಗಬಾರ್ದಲ್ಲ, ಭೂಮಿಯೇ ನಮ್ಮ ಸಂಪತ್ತು, ಮಣ್ಣನ್ನು ಸಂಪತ್ತನ್ನು ಕಾಪಾಡಿಕೊಂಡು ನಾವು ಉತ್ತಮ ಬೆಳೆ ಬೆಳಿಬೇಕು ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಏನಿದೆಯಲ್ಲ ಅದ್ರ ಮೇಲೆ ಬೀಜದ ಒಂದು ಹುಟ್ಟೋದು. ಅದಕ್ಕೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಏನು ಈ ಬೀಜೋಪಚಾರದ ಮಹತ್ವ
0: ವಿಶೇಷವಾಗಿ ನೋಡಿ ಸರ್. ನಾನು ಇಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ನಾನು ನನ್ನ ಹೊಲ ನನ್ನ ಫಲವತ್ತತೆ ನನ್ನ ಹೊಲದ ಫಲವತ್ತತೆ ಈ ಒಂದು ತತ್ವದಡಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಬೇಕು. ಉತ್ತಮ ಬೀಜ ಉತ್ತಮ ಮೊಳಕೆ, ಇದು ಖಂಡಿತವಾಗಿ ವೈಜ್ಞಾನಿಕವಾಗಿನೂ ಇದು ಒಂದು ಪ್ರೂವ್ ಆದಂತ ಒಂದು ಸಂಗತಿ. ಉತ್ತಮ ಮಣ್ಣು ಉತ್ತಮ ಫಲವತ್ತತೆ ಉತ್ತಮ ಬೀಜ ಉತ್ತಮ ಬೆಳೆ, ಒಂದಕ್ಕೊಂದು ಲಿಂಕ್ ಅದಾವ. ಹೆಸರಿಲ್ಲಿ. ಇಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಿಸೋದ್ರೊಳಗೆ ವಿಶೇಷವಾಗಿ ನೀವು ಹೇಳಿದ್ರಿ ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ಭಾಗವಂತ ಎತ್ಕೊಂಡ ಸವಳು ಜವಳು, ಸವಳು ಜವಳು ಯಾಕೆ ಆಗ್ತಾ ಇದೆ ಅಲ್ಲಿ ಅಂತ ನಾವು ವಿಶ್ಲೇಷಣೆ ಮಾಡಿದಾಗ ಅತಿಯಾದ ನೀರಿನ
1: ಎಷ್ಟು ಬೇಕಷ್ಟು
0: ಬಳಕೆ ಮಾಡೋದಲ್ಲ ಸರ್. ಈಗ ನಾವೇ ದಿನಕ್ಕೆ 2 ಲೀಟರ್ ನೀರು ಕುಡಿಯೋರು 4 ಲೀಟರ್ ಕುಡಿಯೋರು ನಮ್ಮ ದೇಹ ಸ್ವೀಕರಿಸೋದಿಲ್ಲ.
1: ನೀರಾವರಿ ಇಲಾಖೆ ಹೇಳ್ತಾರೆ ಮನೆ ತುಂಬಿನವ್ರಿಗೆ ನೀರು ಹೋಗ್ಬೇಕು ಅಂತಾರೆ, ಆದ್ರೆ ಇವರು ಮಧ್ಯದ ರೈತರು ಇನ್ನೊಬ್ಬರಿಗೆ ಬಿಡೋದೇ ಇಲ್ಲ
0: ಬಿಡೋದಿಲ್ಲ ಸರ್. ಅದೇ

0: ಈ ತೇವಾಂಶ ಬಂತಲ್ಲ, ಈ ಬಹುತೇಕ ಪ್ರದೇಶಗಳು ಧಾರವಾಡ ಜಿಲ್ಲೆಯಲ್ಲಿ. ನಾನು ಲಾಸ್ಟ್ ವೀಕ್ ಪ್ರಯಾಣ ಮಾಡಿದೆ, ಎಲ್ಲಿಪ್ಪ ಅಂದ್ರೆ ಧಾರವಾಡದಿಂದ ನಮ್ಮ ರೋನ್ ತಾಲೂಕಿನ ಬೆಳವಣಿಗೆ ಮಠನು ಪ್ರಯಾಣ ಮಾಡಿದೆ. ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ ಈ ಡಿಸ್ಟಿಕ್ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ ಎರಡು ತಾಲೂಕಿನ ಬಹುತೇಕ ಪ್ರದೇಶದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ತೇವಾಂಶದ ಮೊಳಕೆ ವಿಫಲ ಆಗಿದ್ದ ನಾವು ಕಾಣ್ತಾ ಇದ್ದೇವೆ.
1: ನೋಡಿ, ಅದನ್ನೇ ನೀವು ರೋಣ ತಾಲೂಕು ಬೆಳವಣಿಗೆವರೆಗೆ ನೀರು ಬಿಟ್ಟರೆ ಚಲೋ ಅಲ್ಲೇನ್ರಿ?
0: ಸರಿಯಾದ ಸಮರ್ಪಕವಾಗಿ ನೀರಿನ ಹಂಚಿಕೆ ಒಂದು ಅಂಶ, ಆದರೆ ಜೊತೆಗೆ ಹೊಲದಲ್ಲಿ ತೇವಾಂಶ ಅತಿಯಾಗಿ ಆಗದಂತೆ ನಮ್ಮ ರೈತರು ಮಣ್ಣಿನ ಫಲವತ್ತತೆ ನೀರಿನಲ್ಲಿ ಮಣ್ಣಿನ ನಿರ್ವಹಣೆಯಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗ್ತದೆ. ಏನ್ಪಾ ಅಂತಂತಂದ್ರೆ, ಸ್ವಲ್ಪ ಇದು ತಪ್ಪಾಗ್ಲಿಕ್ಕಿಲ್ಲ, ನಮ್ಗೆ ವೈಜ್ಞಾನಿಕವಾಗಿ ನಮ್ಮ ಸರ್ವಜ್ಞ
1: ರೈತರು ಹುಮ್ಮುಗ್ದಿಗೆತನ ಮಾಡ್ತಾರೆ,
0: ಹುಮ್ಮುಗ್ದಿಗೆ
1: ಮಾಡ್ತಾರೆ. ಸಿಗುತ್ತೆ
0: ಇವತ್ತಿನ ದಿನದಲ್ಲಿ ಸಾಕಷ್ಟು ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದೆ. ಆದರೂ ಸಹ ದೂರದೃಷ್ಟಿಕೋನ ಹೆಂಗಿತ್ತಂತ ನಮ್ಮ ಹಿಂದಿನ ತಲೆಮಾರಿನ ಕವಿಗಳಿಗೂ ಸಹ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ಯಾನ ಸರ್, ತೇವಾಂಶವನ್ನು ಹೆಂಗ್ ಮಣ್ಣಿನಲ್ಲಿ ಕಾಪಾಡ್ಬೇಕಂತ. ಅದನ್ನೇ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ರೂಪದಲ್ಲಿ ಮಾಡಕತ್ತೈತಿ. ಸ್ವಲ್ಪ ಮೆಲುಕು ಹಾಕಿ ನಮ್ಮ ರೈತ ಬಾಂಧವರು ಹೇಳಕ್ ಬಯಸ್ತೀನಿ. ಹೊಲದ ಮೇಲುಗಡೆ ಮಾವು ಬೇವುಗಳಿದ್ದು ಇಳುಕುಲಿಗೆ ಅಡ್ಡವಾಗಿ ಬದು ಇದ್ದು ಆ ಹೊಲದ ಕೆಳಗಡೆ ಒಂದು ಕೆರೆ ಇದ್ದಲ್ಲಿ ಆ ಹೊಲದ ಅಂದ ನೋಡೆಂದ ಸರ್ವಜ್ಞ. ಸರ್, ಮೂರು ತಾಂತ್ರಿಕತೆಗಳಾಗಲಿ, ಮೇಲುಗಡೆ ಮಾವು ಬೇವು ಅರಣ್ಯ, ಇಳುಕುಲಿಗೆ ಅಡ್ಡವಾಗಿ ಬದು ಮಣ್ಣು ನೀರಿನ ಸಂರಕ್ಷಣೆ, ಕೆಳಗಡೆ ಒಂದು ಕೆರೆ, ಹೆಚ್ಚು ಮಳೆ ಆದಾಗ ಕೆರೆ ತುಂಬತತಿ, ಕಡಿಮೆ ಮಳೆ ಆದಾಗ ಮೇಲ್ ಹಸಿರ್ತತಿ, ಅರೆ ಬರದಾಗೂ ಆರನೇ ಬೆಳೆ ಅಂತ ನಮ್ಮ ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅವರು ಅವ್ರು ಹೇಳಿಬಿಟ್ಟಿದ್ದಾರೆ. ಇದನ್ನು ನಮ್ಮ ರೈತರು ಅನುಸರಿಸಬೇಕು. ಅದೇ ಜೊತೆಗೆ ಸ್ವಲ್ಪ ಧಾರವಾಡ ಆಕಾಶವಾಣಿ ಕೇಂದ್ರ ಸ್ವಲ್ಪ ಮನವಿ ಕೊಡೋಣ ರೈತರಿಗೆ. ಏನ್ಪಾ ಅಂತಂತಂದರೆ, ಹೊಲದ ಮೇಲ್ಗಡೆ ಮಾವು ಬೇವುಗಳೇ ಇರಲಿ, ಇಳಕಲೆಗೆ ಅಡ್ಡವಾಗಿ ಬದುನೂ ಇರಲಿ, ಕೆಳಗಡೆ ಒಂದು ಕೆರೆನೂ ಇರಲಿ, ಅದ್ರ ಜೊತೆಗೆ ಹೊಲದಾಗ ಅಡ್ಡಾಡಕ್ಕೆ ಒಂದು ನಾಲ್ಕೈದು ದನಕರುಗಳು ಇದ್ರೆ ಹೊಲದ ಅಂದ ಇನ್ನೂ ಹೆಚ್ಚಾಗ್ತಿತ್ತು. ತಾವು ಪ್ರಾರಂಭಿಕದಲ್ಲಿ ಹೇಳಕತ್ತಿದ್ರು ಸರ್, ದನಕರುಗಳ ಸಂಖ್ಯೆ ಕಡಿಮೆ ಆಗಿತ್ತಂತ. ಈ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ತಾಂತ್ರಿಕತೆ
1: ದನಕರುಗಳು ಇದ್ರೆ ಮಣ್ಣು ಆರೋಗ್ಯದಾಯಕವಾಗಿ ನಳನಳಿಸ್ತದೆ.
0: ಮಣ್ಣು ಆರೋಗ್ಯದಾಯಕವಿದ್ರೆ ಸರ್ ಅಲ್ಲಿಗೆ
1: ಸಾವಯವತೆ ಸಿಗ್ತದೆ.
0: ಅಲ್ಲಿಗೆ ಬಂದ್ಬಿಡು ಸರ್, ಮಣ್ಣು ಆರೋಗ್ಯದಾಯಕ ಇತ್ತಂದ್ರೆ ಆರೋಗ್ಯಯುತ ಬೆಳೆ, ಆರೋಗ್ಯಯುತ ಬೆಳೆದಿಂದ ಆರೋಗ್ಯಯುತವಾದ ಕಾಳು, ಆರೋಗ್ಯಯುತವಾದ ಕಾಳು ಇತ್ತಂದ್ರೆ ಖಂಡಿತವಾಗಿ ಅದು ಆರೋಗ್ಯಯುತವಾದ ಬೀಜ.
1: ಬಸವರಾಜ ಹೆಣಿಗೆ ಅವರೇ, ಈಗ ನೋಡ್ರಿ, ಒಂದು ವ್ಯತ್ಯಾಸವನ್ನ ನೀವು ಗುರುತಿಸ್ಬಿಡಿ. ಯಾಕಂದ್ರೆ ಬೀಜೋಪಚಾರ ಮಾಡಿದಂತಹ ಒಂದು ಹೊಲ ಹೆಂಗಿರ್ತದೆ, ಬೀಜೋಪಚಾರ ಮಾಡದೇ ಇದ್ದಂತ ಹೊಲ ಹೆಂಗಿರ್ತದೆ?
0: ಮುಖ್ಯವಾದ ಏನ್ಪಾ ಅಂತಂತಂದ್ರೆ ಸರ್, ಸಸಿ ಸಂಖ್ಯೆ. ಬೀಜೋಪಚಾರ ಮಾಡೋ ಹೊಲದಲ್ಲಿ ಸಸಿ ಸಂಖ್ಯೆ ಪ್ರಮಾಣ ಹೆಚ್ಚಿರುತ್ತೆ. ಬೀಜೋಪಚಾರ ಮಾಡದೇ ಇಲ್ಲದ ಹೊಲದಲ್ಲಿ ಸಸಿಗಳ ಸಂಖ್ಯೆ ಖಂಡಿತವಾಗಿ
1: ಅಂಗ್ಲಾಗಿಬಿಡ್ತಾವೆ
0: ಸರ್. ಅದಕ್ಕೆ ನಾವು ಸಿಕ್ ಪ್ಲಾಟ್ ಅಂತೇವೆ ವೈಜ್ಞಾನಿಕವಾಗಿ. ಸಿಕ್ ಪ್ಲಾಟ್ ನಲ್ಲಿ ಹೆಚ್ಚಿನ ಬೀಜವನ್ನು ಬಳಕೆ ಮಾಡಬೇಕಾಗ್ತದೆ, ಹೆಲ್ದಿ ಸಾಯಿಲ್ ನಲ್ಲಿ ಕಡಿಮೆ ಬೀಜ ಬಳಕೆ ಮಾಡಬೇಕಾಗತಿ. ಅದಕ್ಕೆ ಹಿಂದೂ ನಮ್ಮ ತಲೆ ತಲೆಮಾರಲ್ಲಿ ಸಾಂಸ್ಕೃತಿಕವಾಗಿಯೂ ಇತ್ತಿದ್ದು. ರೈತರು ಸಾನೆ ಇದ್ರು, ಈ ಹೊಲಕ್ಕೆ ಈ ಹೊಲದಲ್ಲಿ ಬೀಜ ತಿನ್ನಂಗಿಲ್ಲ, ಕಡಿಮೆ ಬೀಜ ಬಿತ್ತರಿ, ಆ ಹೊಲ ಬೀಜ ತಿಂತತ್ತಂತ ತಮ್ಮಲ್ಲೇ ಆಡು ಭಾಷೆಯಲ್ಲಿ ಮಾತಾಡ್ತಿದ್ರು. ಬೀಜ ತಿಂತತ್ತಂದ್ರೆ ಆ ಹೊಲ ಸಿಕ್ ಪ್ಲಾಟ್ ಆಯ್ತು ನಂಗೆ. ಅಲ್ಲಿ ಬೀಜೋಪಚಾರ ಖಂಡಿತವಾಗಿ ಮಾಡಲೇಬೇಕು ಸರ್, ಮಾಡಲೇಬೇಕು. ಅವರು ಯಾವ ಹೊಲ ಬೀಜ ತಿನ್ನಂಗಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೋಗಾಣುಗಳು ಬರುವುದಿಲ್ಲ, ಅವರೂ ಅನುಭವಿಸಿರ್ತದೆ ಸರ್. ದೊಡ್ಡ ಮಗ ಪೈಲವಾನ್ ಅದಾನ, ಸಣ್ಣ ಮಗ ಸ್ವಲ್ಪ ವೀಕ್ ಅದ, ನಂಗೆ ಆ ಹೊಲ ಫಲವತ್ತತೆ ಐತಿ, ಈ ಹೊಲ ಫಲವತ್ತತೆ, ಅವರು ಇದ್ದಾರೆ. ಸ್ವಲ್ಪ ಅದನ್ನ ಲಕ್ಷಣ ಕೊಡ್ಬೇಕು ಸ್ಥಾನಿಕವಾಗಿ, ಸ್ಥಾನಿಕವಾಗಿ ನಮ್ಮ ರೈತರು ಲಕ್ಷಣ ಕೊಡ್ಬೇಕು.
1: ಡಾಕ್ಟರ್ ಬಸವರಾಜ್ ಏನಿಗೆ ಅವರೇ, ಮುಖ್ಯವಾಗಿ ಅಂತಂದ್ರೆ ಈಗ ನಾವು ಬೆಳಿತೀವಿ, ಹೊಲ ಬೆಳಿತೀವಲ್ಲ, ಆ ಸಂದರ್ಭದೊಳಗ ಈಗ ಕೆಲವೊಮ್ಮೆ ರೋಗಗಳು ಬರ್ತಾವ. ನಾವು ಅಂತೀವಲ್ಲ, ಹೆಸರು ಹಾಕಿದ್ರೆ ಅಲ್ಲೊಂದು ಇಲ್ಲೊಂದು ಜೋಳದ ದಂಟು ಹಾಕ್ಬೇಕು ಅಂತ. ಜೋಳ ಹಾಕಿದ್ರೆ ಏನಾಗ್ತದೆ, ಹಕ್ಕಿಗಳು ಬರ್ತಾವೆ, ಆ ಜೋಳವನ್ನ ಹಿಡಿತಾವ್, ಆಮೇಲೆ ಇವು ಹೆಸರು ಪಾರಾಗ್ತದೆ. ಹೀಗೆ ಪರ್ಯಾಯವಾಗಿ ಕೆಲವೊಂದಿಷ್ಟು ಅಂತರ್ಬೆಳೆಯನ್ನು ಕೂಡ ಮಾಡಬೇಕು
0: ಸರ್. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ನಾವು ಅಂತರ್ಬೆಳೆಗೆ ಪ್ರಾರಂಭಿಕದಿಂದನೂ ನಾವು ರೈತರು ಒತ್ತಾಸಿದ್ದೇವೆ. ಮೊದಲು ಏನಾಗ್ತಿತ್ತು, ಎತ್ತಿನ ಗಳೆದಿಂದ ಬಿತ್ತನೆ ಮಾಡ್ತಿದ್ರು. ಅವಾಗ ಅಕಡಿ ಸಾಲ ಪದ್ಧತಿನೂ ಇತ್ತು, ಅಂತರ ಬೆಳೆ ಪದ್ಧತಿನೂ ಇತ್ತು. ಬಟ್ ಇವತ್ತಿನ ದಿನಗಳಲ್ಲಿ ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದೆ, ಸಂಗೀತ ಕುರಿ ಬಂದಿದೆ. ಬೀಜವನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ತಾರೆ, ಇನ್ನೊಂದು ಬಾಕ್ಸ್ನಲ್ಲಿ ಗೊಬ್ಬರನೂ ಹಾಕ್ತಾರೆ, ಬಿತ್ತನೆ ಮಾಡಿಬಿಡ್ತಾರೆ. ಇಲ್ಲಿ ಅವಕಾಶ ಅಂತರ ಬೆಳೆಗೆ ಅವಕಾಶ ಇಲ್ಲದಂಗೆ ಆಗಿತ್ತು. ಇಲ್ಲಿ ತಾವು ಹೇಳದಂತೆ ಸ್ಪ್ರಿಂಕಲ್, ಈಗ ಒಂದು ಎಕರೆ ನಾವು ಹೆಸರಿನ ಬೀಜಕ್ಕೆ ಅವಾಗ ಅವಾಗ ಒಂದೊಂದು ಮುಟಿ ಹಿಂಗೆ ಹೋಗಿ ಬಂದ ಕೂಡ, ಒಂದು ಮುರು ಹೂ ಬಂದ ಕೂಡ ಒಂದು ಮುಟಿ ಜೋಳ ಮಿಕ್ಸ್ ಮಾಡಬೇಕು. ಆ ರೀತಿ ಸ್ವಲ್ಪ ಆಸಕ್ತಿಯಿಂದ ಅವಶ್ಯಕತೆ ಆಧಾರದ ಮೇಲೆ ಮಾಡಿದ್ರೆ ನೀವು ಹೇಳದಂಗೆ ಅಲ್ಲೊಂದು ಇಲ್ಲೊಂದು ಜೋಳದ ಸಸಿಗಳು
1: ಬರ್ತವೆ,
0: ಗುಬ್ಬಿ ಕಾಗಿ ನಮ್ಮ ಪಕ್ಷಿಗಳನ್ನು ಅವಕ್ಕೂ ಆಹಾರ ಆಗ್ತತಿ, ಪ್ರಾಥಮಿಕ ಆಹಾರ. ಜೊತೆಗೆ ಅವುಗಳ ಕಣ್ಣು ಪವರ್ ಸರ್, ವಿಶೇಷವಾಗಿ ಇನ್ಸೆಕ್ಟ್ದು ಮತ್ತು ಬಡ್ಸಿದ್ದು ಐ ಪವರ್ ನಮ್ಮ ಮಾನವರಿಗಿಂತ ಹೆಚ್ಚಿರ್ತೈತಿ. ನಮ್ಮ ದೃಷ್ಟಿಯಲ್ಲಿ ಆ ಕೀಟ ಕಂಡಿರೋದಿಲ್ಲ, ಬಟ್ ಅದೇನು ಹಕ್ಕಿಯಾದ ದನ ದಂಟಿನ ಮೇಲೆ ಕುಂತಿರ್ತಾರೆ, ಜೋಳ ದಂಟಿನ ಮೇಲೆ, ಅದಕ್ಕೆ ಹುಳಾನ ಕಾಣ್ತಿರ್ತೈತಿ. ಯಾಕಂದ್ರೆ ಇದು ನೈಸರ್ಗಿಕ ನಿಯಮ, ಆಹಾರ ಸರಪಳಿ ನಿಯಮ, ಹೀಗಾಗಿ ಕೀಟಬಾಧೆನೂ ಗಣನೀಯವಾಗಿ ಕಡಿಮೆ ಆಗ್ತದೆ.
1: ಈಗ ಸಾವಯವ ಕೃಷಿ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ನಮಗೆ ಸಾವಯವ ಅಂಶ ಬೇಕು ಅಂದ್ರೆ ಈ ತಿಪ್ಪೆ ಗೊಬ್ಬರ ಬೇಕಾಗ್ತದೆ.
0: ಖಂಡಿತವಾಗಿ ಬೇಕೇ ಸರ್.
1: ಅಂದ್ರೆ ಈಗ ಈಗ ಬೀಜೋಪಚಾರ ಮಾಡೋ ಸಂದರ್ಭದೊಳಗೆ ಈ ಸಾವಯವ ಒಂದು ಉಪಚಾರ ಮಾಡ್ಬೇಕು ಹೆಂಗೆ ಅಂದ್ರೆ ಬೀಜಾಮೃತ
0: ಸರ್ ಅವಕಾಶ ಇದಾವ. ಜೈವಿಕ ಬೀಜೋಪಚಾರ ಪರಿಕಲ್ಪನೆ ಅದಾವ. ಒಂದು ಬೀಜಾಮೃತ, ಬೀಜ ಪ್ಲಸ್ ಅಮೃತ, ಅಮೃತ ಸಮಾನ.

0: ಅಂತಿರ್ತೀವಿ. ಅಲ್ಲಿ ವಿಶೇಷವಾಗಿ ನಾವು ಗೋದಿಂದ ಆಕಳದಿಂದ ಬಂದಂಥ ಉಪವಸ್ತುಗಳನ್ನು ತೆಗೆದುಕೊಂಡು ಬೀಜಾಮೃತವನ್ನು
1: ಗೋಮಾತೆಗೆ ವಿಶೇಷ
0: ಗೋಮಾತೆ ಅಲ್ಲಿ ಮಾತ್ರ ನಾವು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಬೇಕಂತ ಒಂದು ಪಶು ಬೇಕಾ ಸರ್, ಸಾವಯವ ಕೃಷಿನ ಪಶು ಇಲ್ಲದೆ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ರೈತ.
1: ಗೋಮಾತೆ ಇದ್ರೆ ಇನ್ನೂ ಬೆಸ್ಟ್,
0: ಇನ್ನೂ ಬೆಸ್ಟ್ ವಿಶೇಷವಾಗಿ ಅದಿದ್ರೆ ಇನ್ನೂ ಬೆಸ್ಟ್. ಒಂದು ಅದು ಸರ್ ಜೀವಾಮೃತ ಬೀಜಾಮೃತ ಇವೆಲ್ಲ ಸಾವಯವ ರಾಸಾಯನಿಕ ಪದ್ಧತಿಗೆ ಮಿಗಿಲಾಗಿ ಪರಿಣಾಮವನ್ನು ಕೊಡ್ತಾವೆ. ಯಾವಾಗ ಕೊಡ್ತಾವಪ್ಪ ಅಂತಂತಂದ್ರೆ ಭೂ ಫಲವತ್ತತೆ ಕಾಪಾಡಿಕೊಂಡಾಗ ಮಾತ್ರ. ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾವು ಜೈವಿಕ ಪರಿಕರಗಳಿಗೆ ಹೋದ್ರೆ ಆಗಲ್ಲ. ಭೂಮಿಯಲ್ಲಿ ಫಲವತ್ತತೆ
1: ರಾಸಾಯನಿಕಗಳು
0: ಬೇಕೇ ಬೇಕು. ಆದ ಕಾರಣ ಜೈವಿಕ ಬೀಜೋಪಚಾರಕನ ಕೆಲವೊಂದು ಅದಾವೆ. ಉದಾಹರಣೆಗೆ ಟ್ರೈಕೋಡರ್ಮ ವಿರಡೆ ಅಂತ ಒಂದು ಪರತಂತ್ರ ಜೀವಿ ಸರ್, ಇದು ಕಣ್ಣಿಗೆ ಕಾಣುವಂಥ ಸೂಕ್ಷ್ಮಾನು ಜೀವಿ. ಇದನ್ನು ಬೀಜೋಪಚಾರ ಹೇಳ್ತಾ ನಾವು ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ ಮಾಡ್ರಿ ಅಂತ. ಅದು ಏನಪ್ಪ ಅಂತಂತಂದ್ರೆ ಆ ಜೀವಿ ಏನಂದ್ರೆ ಬೀಜದ ಮೇಲೆ ಉಪಚಾರ ಮಾಡಿದಾಗ ಅದು ವೈರಿ ಕಣ ಬಂತಂದ್ರೆ ರೋಗಾಣು ಕಣ ಅದಕ್ಕೆ ಸೆನ್ಸ್ ಆಗ್ತತಿ. ಆಲ್ರೆಡಿ ಟ್ರೈಕೋಡರ್ಮ ಅನ್ನೋ ಒಂದು ಜೀವಿ ಆ ಬೀಜದ ಮೇಲೆ ಇದೆ, ನನಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅದು ಶತ್ರು ವೈರಾಣು ಅಥವಾ ಶತ್ರು ಪಂಗ ಶಿಲೀಂಧ್ರ ಅಲ್ಲಿಂದ
1: ಹೊರಗೆ.
0: ಹೀಗಾಗಿ ಇದು ಒಂಥರ ಏನಪ್ಪಾ ಅಂತಂತಂದ್ರೆ ಜೈವಿಕ ಒಳಗೆ ಬಟ್ ಈ ಟ್ರೈಕೋಡರ್ಮ ವಿರಡೆ ಇರ್ಬೋದು, ರೈಜೋಬಿಯಂ ಇರ್ಬೋದು. ನಾವು ವಾತಾವರಣ ಸಾಕಷ್ಟು ಸಾರ್ವಜನಿಕ ಐತೆ ಅಂತ ಅದನ್ನು ಫಿಕ್ಸ್ ಮಾಡಕ್ಕೆ ರೈಜೋಬಿಯಂ ಬೀಜೋಪಚಾರ ಹೇಳ್ತವೆ. ಅದೇ ರೀತಿ ಭೂಮಿಯೊಳಗೆ ಈಗ 3-4 ದಶಕಗಳ DAP ಬಳಕೆ ಮಾಡ್ಕೋತಾ ಬಂದ್ಬಿಟ್ರೆ ನಮ್ಮ ರೈತರು. ಫಾಸ್ಫರಸ್ ಭೂಮಿಯೊಳಗೆ ಸಂಗ್ರಹ ಆಗಿದೆ ಸರ್, ಅದು ಬೆಳೆಗೂ ಲಭ್ಯ ಇಲ್ಲ ಬಟ್ ಭೂಮಿಯೊಳಗೆ ಇರ್ತತಿ. ಅದನ್ನು ಬೆಳೆಗೆ ಒದಗಿಸುವಂತ ಬೀಜೋಪಚಾರ ಕ್ರಮಗಳು ಅದಾವ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಈ ತರ ಸಮಗ್ರವಾಗಿ ನಾವು ಜೈವಿಕ ಪರಿಕರಗಳನ್ನು ಬಳಕೆ ಮಾಡ್ಕೋಬಾದ್ರೆ ಭೂಮಿಯಲ್ಲಿ ಸಾವಯವ ಅಂಶ ಬೇಕೇ
1: ಬೇಕೇ.
0: ಅದಕ್ಕೆ ನಾನು ಪದೇ ಪದೇ ಎಲ್ಲಿ ಹೋದಲ್ಲಿ ಯಾವುದೋ ಒಂದು ಇಂಥ ಅವಕಾಶಕ್ಕಾಗಿ ನಾನು ರೈತರ ಮನವಿ ಮಾಡ್ಕೋತಿರ್ತೀನಿ.
1: ನೀವು ಏನೇ ಮಾಡ್ರಿ, ಮಣ್ಣಾಗ್ಲಿ ಜವಳಾಗ್ಲಿ ಆಗದಂಗ ನೋಡ್ಕೊರಿ.
0: ಒಂದ್ ದನ
1: ಇಟ್ಕೋರಿ
0: ಇಟ್ಕೋರಿ ಒಂದರ
1: ನಿಮ್ಮ ಆರೋಗ್ಯನೂ ಚಲೋ ಇರ್ತದೆ,
0: ಆರೋಗ್ಯ ಚಲೋ,
1: ಮಕ್ಕಳಿಗೆ ಹಾಲು ಸಿಗ್ತದೆ.
0: ಅದಕ್ಕೆ ಸರ್ ನಾವೆಲ್ಲ ಕೃಷಿ ಚಟುವಟಿಕೆ ಮಾಡುವುದು ಅದಕ್ಕೆ ಉತ್ತಮ ಆರೋಗ್ಯ, ಉತ್ತಮ ಆಹಾರ, ಇವೆರಡೂ ಇದ್ರೆ ಉತ್ತಮ ಆದಾಯ ಖಂಡಿತ
1: ಖಂಡಿತ.
0: ಅದಕ್ಕೆ ಹಿಂದೆ ಹೇಳಿದ್ದಾರೆ, ಕೃಷಿಯಿಂದ ಕಾಯಕ, ಕಾಯಕ ಮಾಡಿದಾಗ ಕಿಸೆಯಲ್ಲಿ ಕಾಂಚನ. ಎಷ್ಟು ಒಂದಕ್ಕೊಂದು ಅದಾವ ಇವು. ಇವನ್ನ ವ್ಯಾಪಾರಿ ಗುಣಧರ್ಮ ದೃಷ್ಟಿಯಿಂದ ನಾವು ನೋಡ್ಬೇಕು. ನೀವು ಪ್ರಾರಂಭದಲ್ಲಿ ಹೇಳಾಗ್ತಿದ್ರೆ ಕೃಷಿಯನ್ನು ಉದ್ಯಮವನ್ನಾಗಿ ನೋಡ್ಬೇಕಂತ.
1: ನೋಡ್ರಿ, ನೇಗಿಲು ಯೋಗಿ ಆಗ್ಬೇಕು.
0: ಹಾ, ಉದ್ಯಮವಾಗಿ ಪರಿಗಣಿಸ್ಬೇಕಪ್ಪ ಅಂತಂತಂದ್ರ ಉತ್ತಮ ಆರೋಗ್ಯ ಇರಬೇಕು, ಒಂದು ಉತ್ತಮ ಆಹಾರವನ್ನು ಸೇವಿಸ್ಬೇಕಂತಂದ್ರ ಉತ್ತಮವಾದ ಬೆಳೆ ಇರಬೇಕು, ಅದೇ ರೀತಿ ಉತ್ತಮ ಆದಾಯನೂ ಇರಬೇಕು ಅವನಿಗೆ. ಇವೆಲ್ಲ ಎಲ್ಲಿಂದ ಬರ್ತಾವ ಅಂದ್ರೆ ಕೃಷಿಯಿಂದ, ಕಾಯಕ ಬರ್ತತಿ. ಕಾಯಕದಿಂದ ನಮ್ಮ ಆಧುನಿಕ ಭಾಷೆಯಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನಾನು. ಅದು ಒರಿಜಿನಲ್ ಏನಿದೆ ಅಂದ್ರೆ ಸರ, ಕೃಷಿಯಿಂದ ಕಾಯಕ, ಕಾಯಕದಿಂದ ಕಾಂಚಾನ ಅಂತಿದೆ.
1: ಬಂಗಾರದ
0: ಮನಸ್ಸಾದ್ರೆ ಸರ್, ಅದರಿಂದ ಬಹಳ ಪ್ರಭಾವಿತರಾಗಿ ನಾ ಕೆಲವೊಂದು ಭಾಗದಲ್ಲಿ ಹೋಗಿರ್ತೇನೆ, ಬಾಗಲಕೋಟೆ ಕುಷ್ಟಿ ಕಡೆ. ಬಂಗಾರದ ಮನುಷ್ಯ ಚಲನ ಚಿತ್ರದಿಂದ ಸಾಕಷ್ಟು ಮಂದಿ ಬಂಗಾರದ ಮನುಷ್ಯರಾಗಿ ಪರಿವರ್ತನೆ
1: ನೋಡ್ರಿ.
0: ಇವಾಗ ನಮ್ಮ ಡಾಕ್ಟರ್ ಸೌಕತ್ತಲಿ ಅವರು ಅದಾರಲ್ಲ 400 ಅವರು, ಇವರು ಒಬ್ಬ ಪ್ರಭಾವಿತರ.
1: ತಾವು ಹಿರಿಯ ಪ್ರೊಫೆಸರ್ ವಿಸಾಯ ಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿದ್ಯಾಲಯದೊಳಗೆ ಇದುವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಯಶಸ್ಸಿನ ಕಥೆಗಳನ್ನು ಕೂಡ ತಮ್ಮ ಹತ್ರ ಇದೆ. ಅಂದ್ರೆ ಒಬ್ಬ ತಜ್ಞರ ಮಾತು ಕೇಳಿದ್ರೆ, ತಂತ್ರಜ್ಞರ ಮಾತು ಕೇಳಿದ್ರೆ ಕೃಷಿಯಲ್ಲಿ ನಾವು ಕಾಮಧೇನು ಬೆಳಿಬಹುದು. ತಂತ್ರಜ್ಞರ ಅವಶ್ಯಕತೆ, ತಂತ್ರಜ್ಞರ ಮಾತು ಯಾಕೆ ಕೇಳ್ಬೇಕ್ರಿ
0: ಸರ್? ಈಗ ಯಾವುದೇ ನಮಗೆ ರೋಗ ಬಂದಾಗ ಪ್ರಾಥಮಿಕ ಚಿಕಿತ್ಸೆ ಅಂತ ಇರ್ತದೆ. ನಾವು ಮನೆಯಲ್ಲಿ ನಮ್ಮ ಒಂದು ಪರಿಮಿತಿ ಇರ್ತದೆ, ಆ ಪರಿಮಿತಿ ದಾಟಿದ್ರೆ ನಾವು ತಜ್ಞ ವೈದ್ಯರ ಕಡೆ ಹೋಗ್ಲೇಬೇಕು. ಅದೇ ರೀತಿ ತಾಂತ್ರಿಕತೆ ಅನ್ನೋದು ಐತಲ್ಲ, ತಂತ್ರಜ್ಞರಿಂದನ ತಿಳಿದುಕೊಳ್ಬೇಕು, ತಂತ್ರಜ್ಞರಿಂದ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಕೆಲವೊಮ್ಮೆ ಬೀಜೋಪಚಾರ ಅಂತ ಹೇಳ್ತೇವೆ, ವಿಶೇಷವಾಗಿ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಎಷ್ಟೋ ಮಂದಿ ಬೀಜಕ್ಕೆ ಹಿಂಗೆ ನೀರು ಗುಜ್ಜಿ ಮ್ಯಾಲ ಟ್ರೈಕೋಡರ್ಮ ಹಾಕಿ ಬೀಜೋಪಚಾರ ಆಗಿಬಿಟ್ಟತಂತಾರೆ. ಆಮೇಲೆ 1 ತಿಂಗಳ ನಂತರ ಹೋದ್ರೆ ಅಲ್ಲಿ ರೋಗ ಬಂದಾಗ ನಾವು ಬೀಜೋಪಚಾರ ಮಾಡಿದ್ದೀವಲ್ಲ, ಪರಿಣಾಮ ಯಾಕೆ ಬಂದಿಲ್ಲ? ಅದಕ್ಕೆ ಕೆಲವೊಂದು ತಾಂತ್ರಿಕತೆ ವೈಜ್ಞಾನಿಕವಾಗಿ ಪದ್ಧತಿಗಳು ಅದಾವೆ ಸರ್, ತಂತ್ರಜ್ಞರ ಸಹಾಯ ಬೇಕೇಬೇಕು ಅಲ್ಲಿ. ಉದಾಹರಣೆಗೆ ನಾವು ರೈಜೋಬಿಯಮ್ ಜೈವಿಕ ಪರಿಕರಗಳನ್ನು ಬೀಜೋಪಚಾರ ಮಾಡ್ಬೇಕಾದ್ರೆ ಬೆಲ್ಲದ ನೀರನ್ನು ಬಳಕೆ ಮಾಡಂತೀವಿ. ಬೆಲ್ಲದ ನೀರಿನೊಳಗು ತಾಂತ್ರಿಕತೆ ಸರ್, ಅದನ್ನು ತಯಾರು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೀವು ನೋಡಿರ್ಬೋದು. ನಿಮ್ಮ ಆಕಾಶವಾಣಿಯಲ್ಲಿ ನಾನು ಕೆಲವೊಂದು ಮನೆ ಮನೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಬೆಳಿಗ್ಗೆ ನಾನು ಕೇಳ್ತಿರ್ತೀನಿ, ಭಾಳ ಚಂದ ಬರ್ತಿರ್ತೈತಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಉಂಡಿ ತಯಾರು ಮಾಡ್ತಿರ್ತಾರಲ್ಲ ಸರ್, ಆಣ ನೀವು ನೋಡಿರ್ಬೇಕು. ಸ್ವಲ್ಪ ಆಣ ಇಳುವಾತಂತಂದ್ರೆ ಗುಣಕಲ್ ತಗೊಂಡು ಉಂಡಿ ರವಾ ಜಜ್ಜಿ ತಿನ್ಬೇಕಾಗ್ತತಿ. ಅದೇ ರೀತಿ ಬೀಜೋಪಚಾರ ಮಾಡ್ಬೇಕಾದ್ರೆ ಆಣ ಜಸ್ಟ್ ಎಳಿ ಬರ್ಬೇಕು ಸರ್, ಅದು ತೆಳ್ಳನ್ ಎಳಿ ಬಂದ ಕೂಡಲೇ ಗ್ಯಾಸ್ ಬಂದ್ ಮಾಡ್ಬಿಡ್ಬೇಕು ಅಥವಾ ಕಾಸು ಬಂದ್ ಮಾಡ್ಬೇಕು, ಅದನ್ನ ಆರಾಕ್ ಬಿಡ್ಬೇಕು. ಆ ನೀರನ್ನು ತೆಗೆದುಕೊಂಡು ನಾವು ಈ ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡಬೇಕು.
1: ಇದು ತಂತ್ರಜ್ಞರ ಒಂದು ಸಾಧನೆ.
0: ಈಗ ಕೆಲವೊಮ್ಮೆ ಏನಾಗ್ಬಿಡ್ತಂದ್ರೆ ಸರ್, ಹೆಂಗಂದ್ರೆ ತಂತ್ರಜ್ಞಾನವನ್ನು ಹೆಂಗ್ ವಿಭಿನ್ನ ರೀತಿಯಲ್ಲಿ ನೋಡ್ತಾರೆ. ನಾವು ಬೆಲ್ಲ ಹೇಳ್ತೀವಿ, ಬೆಲ್ಲ ಇರಂಗೆ ಸಕ್ಕರೆ ಉಪಯೋಗ ಮಾಡ್ಬಿಡ್ತಾರೆ. ಸಕ್ಕರೆಗೆ ಬೆಲ್ಲಕ್ಕೆ ಬಹಳ ವ್ಯತ್ಯಾಸ.
1: ಖಂಡಿತ, ಅದು ರಾಸಾಯನಿಕ ಯುಕ್ತವಾಗಿರುವಂತಹದ್ದು.
0: ಯಾಕೆ ಬೆಲ್ಲದ ನೀರ ಹೇಳ್ತೇವೆ ಅಂದ್ರೆ ಸರ್, ಅಲ್ಲಿ ಸರಳವಾದ ಸಕ್ಕರೆ ಅಂಶ ಇರ್ತದೆ, ಸರಳವಾದ CMS ಇರ್ತದೆ. ಜೈವಿಕ ಜೀವನಿಗೆ ಪ್ರಾಥಮಿಕವಾಗಿ ಆಹಾರ ಬೇಕಾಗಿರ್ತದೆ. ಆ ಆಹಾರ ಆ ತಿಳಿ ನೀರಿನಿಂದ ಸಿಗ್ತದೆ. ಹೀಗಾಗಿ ಆ ಜೀವಿನೂ ಬದುಕ್ತತಿ, ತದನಂತರ ವೈರಿ ಜೀವಿಯನ್ನ ಅಲ್ಲಿ ಬರ್ದಂಗೆ ಮಾಡ್ತತಿ, ಬೀಜೋಪಚಾರ ಯಶಸ್ವಿ ಆಗ್ತದೆ.
1: ಅತ್ಯುತ್ತಮವಾದ ಉದಾಹರಣೆ ನೀಡಿದ್ರಿ ಡಾಕ್ಟರ್ ಬಸವರಾಜ್ ಏನಿಗೆ. ಇದುವರೆಗೆ ಬಹಳ ವಿಸ್ತೃತವಾಗಿ ನಮ್ಮ ರೈತ ಬಾಂಧವರಿಗೆ ನೆರವಾಗುವ ನಿಟ್ಟಿನೊಳಗೆ ಬೀಜಗಳ ಆಯ್ಕೆ, ಆಮೇಲೆ ಮುಖ್ಯವಾಗಿ ಮಣ್ಣಿನ ಒಂದು ಆರೋಗ್ಯ ಸಂರಕ್ಷಣೆ

0: ಬೀಜೋಪಚಾರ ಪ್ರಮುಖವಾಗಿ ಅದರಲ್ಲಿರುವಂಥ ತಾಂತ್ರಿಕ ಅಂಶಗಳೇನಿದೆ, ಹೇಗೆ ತಾಂತ್ರಿಕ ಅಂಶಗಳನ್ನು ಗಮನಿಸಿಕೊಂಡು ಮಾಡಿದಂಥ ಅವರು ಹೇಗೆ ಯಶಸ್ವಿಯಾಗಿದ್ದಾರೆ ಅನ್ನೋದು ಕೂಡ ಉದಾಹರಣೆ ಹೇಳಿದ್ರಿ. ಮತ್ತೆ ಭೂಮಾತೆ ಬೇಕು ಅಂತೇಳಿ, ಅಂದರೆ ಹೇಗೆ ಒಂದು ಸಮಗ್ರ ಕೃಷಿಗೆ ನಾವು ಅಂದರೆ ಭೂಮಿಯ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬೀಜದ ಅಮೃತವನ್ನು ಮಾಡಿದಾಗ ಅಮೃತ ಒಂದು ಬೆಳೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಭಾಳ ವಿಸ್ತೃತವಾಗಿ ಮಾತಾಡಿದ್ದೀರಿ. ಮುಂಗಾರು ಈ ಪರ್ವದೊಳಗೆ ಸಾಕಷ್ಟು ಜನ ಬಿತ್ತಿದ್ದಾರೆ, ಇನ್ನೂ ಬಿತ್ತವರಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಸಂವೇದನಶೀಲ ಮಾತುಗಳು ಒಂದು ಮಾರ್ಗದರ್ಶಕವಾಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವರ ಪರವಾಗಿ ಈ ಕೃಷಿ ಶೋಧನೆ ಸಾಧನೆ ಬಹಳ ಜನಪ್ರಿಯವಾದಂಥ ಕಾರ್ಯಕ್ರಮ, ಇದರೊಳಗೆ ತಾವು ಭಾಗವಹಿಸಿ ಬೀಜೋಪಚಾರದ ಬಗ್ಗೆ ಬಹಳ ಅಗತ್ಯ ಮಾಹಿತಿ ನೀಡಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಧಾರವಾಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು.
2: ಮುಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಈ ಕುರಿತು ಇದುವರೆಗೂ ಡಾಕ್ಟರ್ ಬಸವರಾಜ್ ಏಣಿಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ.
3: ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು.
2: ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿಯನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಜನಪದ ಸಂಗೀತದಲ್ಲಿ ಬಸಲಿಂಗಯ್ಯ ಹಿರೇಮಠ ಅವರಿಂದ ಏಕತಾರಿ ಪದ.

0: ಬಸಲಿಂಗಯ್ಯ ಹಿರೇಮಠ್ ಅವರ ಸ್ವರದಲ್ಲಿ ಏಕತಾರಿ ಪದ ಇದುವರೆಗೆ ಕೇಳಿದ್ರಿ. ನಾಳೆಯ
1: ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: 35 years of clinical excellence with compassion. From life-saving emergencies to advanced cardiac and multi-specialty expertise, Bengaluru has placed its trust in one name. Choose the care Bengaluru believes in. Call 968-668-60310. Fortis Hospital, Cunningham Road. With you for life.
0: ಇದಾಗಿತ್ತು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತೆಗಳನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವ ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4

0: ಕ್ಕೆ ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4 ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2 ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡ 5.1 ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂಧನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ

0: ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮು ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ ಇದೀಗ ಕಥಾ ಕಲರವ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
4: Akashavani, Dharavada.

0: ಕಾರ್ಯಕ್ರಮ ಕಥಾಕಲರವ.
1: ಇಂದಿನ ಕಥಾಕಲರವದಲ್ಲಿ ಕೇಳಿ ಕಥೆ ಹಾಲು ಮಾರುವವಳು ಮತ್ತು ಮಡಕೆ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ಹೆಂಗಿದ್ದೀರಿ? ನಿಮ್ ನಿಮ್ ಮನೆಗಳೊಳಗ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಹಾ, ನಾನಿವತ್ತು ನಿಮ್ಮ ಮುಂದ ಇದಕ್ ಬಂದೀನಿ ಅಂತ ನಿಮ್ಗೆಲ್ಲ ಗೊತ್ತದ. ಈ ಸೋಪನ ನೀತಿ ಕಥೆಗಳಿಂದ ನಿಮಗ ಮತ್ತೊಂದು ಹೊಸ ಕಥೆಯನ್ನ ಹೇಳೋಕ್ ಬಂದೀನಿ. ಕೇಳೋಕೆ ನೀವೆಲ್ಲ ಸಿದ್ಧವಾಗಿದ್ದೀರಲ್ಲ? ಹಾ, ಹಂಗಾದ್ರೆ ಇವತ್ತಿನ ಕಥೆಯಲ್ಲಿ ಕನಸಿನ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವು ಕೂಡ ಕನಸನ್ನ ಕಂಡೇ ಇರ್ತೀರಿ ಅಲ್ವಾ? ಕನಸು ಕಾಣುವುದಷ್ಟೇ ಅಲ್ಲ, ಆ ಕನಸು ಹಗಲುಗನಸಾಗಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಇವತ್ತಿನ ಕಥೆಯನ್ನ ಆಲಿಸೋಣ. ಆಯ್ತಾ? ಹಾ, ಇವತ್ತಿನ ಕಥೆಯಲ್ಲಿ ಹಾಲು ಮಾರುವವಳು ಮತ್ತು ಅವಳ ಮಡಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಯ್ತಾ? ಹಾ, ಕಥೆಯ ಶೀರ್ಷಿಕೆ ಏನು ಅಂತಂದ್ರ ಹಾಲು ಮಾರುವವಳು ಮತ್ತು ಮಡಕೆ. ಕಥಾಲೋಕಕ್ಕೆ ಹೋಗೋಣ ಬರ್ರಿ ಹಂಗಾರೆ. ಮಕ್ಕಳೇ, ಒಂದು ಹಳ್ಳಿಯಲ್ಲಿ ಒಬ್ಳು ಹಾಲು ಮಾರುವವಳು ವಾಸವಾಗಿದ್ದಳು. ಅವಳು ಪ್ರತಿದಿನ ತನ್ನ ಹಸುಗಳು ವಾಸವಾಗಿದ್ದ ಹೊಲದಲ್ಲಿನ ಕೊಟ್ಟಿಗೆಗೆ ಹೋಗಿ ಅಲ್ಲಿಂದ ಮೊರೇ ಹಾಲನ್ನ ತನ್ನ ಮಡಕೆಯಲ್ಲಿ ಕರೆದುಕೊಂಡು ಬರ್ತಿದ್ಳು. ಅವಳು ಮಡಕೆಯಲ್ಲಿ ಸಂಗ್ರಹಿಸಿದ ಹಾಲನ್ನ ತನ್ನ ತಲೆಯ ಮೇಲೆ ಜಾಗೃತಿಯಿಂದ ಇರಿಸಿಕೊಂಡು ಅಲ್ಲಿಂದ ತನ್ನ ಹಳ್ಳಿಗೆ ಹಿಂದಿರುಗ್ತಿದ್ಳು. ತಲೆ ಮೇಲೆ ಮಡಕೆ ಹೊತ್ಕೊಂಡು ಹಿಂದಿರುಗುವಾಗ ಅವಳ ತಲೆಯಲ್ಲಿ ತನ್ನ ಭವಿಷ್ಯದ ಸುಂದರ ದಿನಗಳ ಕುರಿತಾಗಿ ಹೊಸ ಹೊಸ ಕನಸುಗಳ ಯೋಜನೆಗಳನ್ನ ಹೆಣೆತ್ತಿದ್ಳು. ಮಕ್ಕಳೇ, ಹಾ ಹಾ, ತರಗತಿಯಲ್ಲಿ ಕುಳಿತಾಗ ನೀವು ಕೂಡ ಮನೆಯಲ್ಲಿ ಅಮ್ಮ ಮಾಡಿದ ಅಡುಗೆ, ಸಿಹಿ ತಿಂಡಿಗಳು, ಅಪ್ಪ ಕೊಡಿಸುವ ಹುಟ್ಟು ಹಬ್ಬದ ಅಂಗಿ, ಮತ್ತ ನಿಮ್ಮ ಗೆಳೆಯರೊಂದಿಗೆ ಆಟವಾಡುವ ಖುಷಿಯ ಕ್ಷಣಗಳ ಬಗ್ಗೆ ಕನಸು ಕಾಣ್ತಾ ಇರ್ತೀರಲ್ಲ? ಗೊತ್ತು ಗೊತ್ತು ನನ್ಗೆ.

0: ಹಿಂಗ ಮಕ್ಳೇ, ಹಾಲು ಮಾರುವವಳು ಕೂಡ ಕನಸು ಕಾಣ್ಲಿಕ್ಕತ್ತಿದ್ಲು. ತನ್ನ ತಲೆಯ ಮೇಲಿನ ಹಾಲಿನ ಮಡಿಕೆ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಡೀತಿದ್ಲು. ಆಕಿ ಏನ್ ಕನಸು ಕಾಣ್ಲಿಕ್ಕತ್ತಿದ್ಲು ಕೇಳೋಣ.
1: ಆಹಾ, ಇಷ್ಟು ಭರ್ಪೂರ ನೊರೆ ಹಾಲನ್ನ ನಮ್ಮ ಮನೆಗೆ ತಗೊಂಡು ಹೋಗಿ ಕಾಸ್ತೀನಿ, ಅದು ಸಾಕಷ್ಟು ಕೆನೆ ಕೊಡ್ತದ. ಆ ಕೆನೆ ತಗೊಂಡು ಹೋಗಿ ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗಿತೀನಿ. ಈ ಬೆಣ್ಣಿನ ಸಂತಿಗೆ ತಗೊಂಡು ಹೋಗಿ ಮಾರಾಟ ಮಾಡ್ತೀನಿ. ಹಿಂಗೆ ಮಾರಾಟ ಮಾಡಿದ್ರ ಇಷ್ಟು ರೊಕ್ಕ ಬರ್ತದ. ಆ ರೊಕ್ಕದಿಂದ ಬಹಳಷ್ಟು ಮೊಟ್ಟೆ ಇಡೋ ಕೋಳಿಗಳನ್ನು ತಗೊಂಡ್ಬಂದು ಸಾಕ್ತೀನಿ.
0: ಹಿಂಗ ಸಂತೆಯೊಳಗ ಬೆಣ್ಣೆಯನ್ನ ಮಾರಾಟ ಮಾಡಿ ಆ ಹಣದಿಂದ ಮೊಟ್ಟೆ

0: ಇಡುವ ಬಹಳಷ್ಟು ಕೋಳಿಗಳನ್ನ ಕೊಂಡ್ಕೊಳ್ಬೇಕು ಅಂತ ಅನ್ಕೊಂಡ್ಲವಳು. ಆಕೆ ಕನಸು ಮತ್ತೇನದ ಅಂತ ಹೇಳಿ ಕೇಳ್ರಿಲ್ಲಿ ಮಕ್ಳೇ.
1: ಎಷ್ಟು ಚಂದಲ್ಲ, ನಾನು ಕೊಂಡ್ಕೊಂಡು ಬಂದ ಕೋಳಿಗಳಿಂದ ಇಷ್ಟು ತತ್ತಿಗಳು ಹೊರಗೆ ಬರ್ತಾವ. ಆ ತತ್ತಿ ಒಡೆದು ಇಷ್ಟು ಕೂಡ ಸಣ್ಣ ಸಣ್ಣ ಮರಿ ಹೊರಗೆ ಬರ್ತಾವ. ಅವೆಲ್ಲ ನನ್ನ ಮನೆ ಅಂಗಡ ತುಂಬಾ ತುಂಬಿಕೊಂಡ್ರ ಎಷ್ಟು ಚಂದ ಇರ್ತದ. ಅಲ್ಲ,
0: ಅಷ್ಟಲ್ದ ತಾ ಗಳಿಸಿದ ಹಣದಿಂದ ಮತ್ತೇನ್ ಮಾಡ್ಬೇಕು ಅಂತ ಹೇಳಿ ಹಾಲು ಮಾರುವವಳು ಅನ್ಕೊಳ್ತಾ ಇದ್ದಾಳ. ಹೇಳ್ರಿಲೇ ಮಕ್ಳೇ.
1: ಆಮೇಲೆ ಅವುಗಳನ್ನೆಲ್ಲ ತಗೊಂಡು ಹೋಗಿ ಸಂತಿಗೆ ಒಯ್ದು ಅಲ್ಲಿಟ್ಟು ಮಾರಾಟ ಮಾಡ್ತೀನಿ. ಅದರಿಂದ ಇಷ್ಟು ರೊಕ್ಕ ಬರ್ತದ ನನಗ. ಆ ರೊಕ್ಕ ತಗೊಂಡು ಹೋಗಿ ನಮ್ಮ ಹಳ್ಳಿ ಜಾತ್ರೆಗೆ ಹೋಗಿ ಬಣ್ಣ ಬಣ್ಣದ ಅರ್ವಿ ತಗೋತೀನಿ, ಆಭರಣ ತಗೋತೀನಿ. ಎಷ್ಟು ಚಂದಲ್ಲ. ಅಷ್ಟು ಅಲ್ಲ, ನಾ ಇಷ್ಟೆಲ್ಲ ಗಳಿಸಿದ ರೊಕ್ಕದಿಂದ ನಾ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಬರ್ತೇನಲ್ಲ, ಅದನ್ನ ನೋಡಿ ನಮ್ಮ ಊರಿನ ಮಂದಿ ಮೂಗಿನ ಮ್ಯಾಲೆ ಬೆರಳಿಟ್ಟುಕೊಂಡು ನನ್ನ ನೋಡ್ತಾರೆ. ಅಲ್ದ ಹಂಗ ನನ್ನ ಮಾತಾಡ್ಸ್ಲಿಕ್ ಬರ್ತಾರ. ಆದ್ರ ನಾನು ಏ ದೂರ್ ನಿಲ್ರಿ, ನಿಮ್ ನಿಮ್ ಕೆಲಸ ನೀವು ಮಾಡ್ಕೊ ಹೋಗ್ರಿ ಅಂತ ಬೈದು ಕಳಿಸ್ತೀನಿ. ಎಷ್ಟು ಚಂದ.
0: ಕೇಳಿದ್ರಲ್ಲ ಮಕ್ಳೇ, ಊರಿನವರು ತನ್ನ ಹತ್ರ ಮಾತಾಡ್ಸ್ಲಿಕ್ ಬಂದ್ರ ನಿಮ್ ನಿಮ್ ಕೆಲ್ಸಾನ ನೋಡ್ಕೊ ಹೋಗ್ರಿ ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ಲು. ಹಿಂಗ ಆ ಹಾಲು ಮಾರುವವಳು ತನ್ನ ಯೋಜನೆಗಳನ್ನೆಲ್ಲ ಹೆಂಗ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಗತ್ತಿನಿಂದ ನಡಿಬೇಕಾದ್ರ ತನ್ನ ತಲೆಯನ್ನ ಅಲ್ಲಾಡಿಸ್ಬಿಟ್ಲು. ಹಾ ಮಕ್ಳೇ, ಆ ಸಮಯದೊಳಗ ಏನಾಗಿರ್ಬಹುದು? ಹಾ ಹಾ, ಸರಿ ಸರಿ, ನೀವ್ ಅಂದ್ಕೊಳ್ತಾ ಇರೋದು ಸರಿ ಅದ. ಹಾ, ಅವಳ ಹಗಲುಗನಸಿನಿಂದಾಗಿ ಅವಳ ತಲೆಯ ಮೇಲಿದ್ದ ಹಾಲಿನ ಮಡಕೆ ನೆಲಕ್ಕ ದಪ್ಪನೆ ಬಿದ್ದು ಹಾಲೆಲ್ಲ ನೆಲದ ಪಾಲಾಯ್ತು. ಹಾ, ಅದರೊಂದಿಗೆ ಅವಳ ಕನಸಿನ ಬೆಣ್ಣೆ, ಸುಂದರವಾದ ಮೊಟ್ಟೆಯುಡಿದು ಹೊರಬರುವ ಮರಿಗಳು, ಮತ್ತ ಅವಳು ಜಾತ್ರೆಗೆ ಹೋಗಿ ಖರೀದಿಸಬೇಕೆಂದಿದ್ದ ಹೊಸ ಉಡುಗೆ, ಎಲ್ಲವೂ ಮಣ್ಣು ಪಾಲಾಯ್ತು. ನೋಡ್ರಿ ಮಕ್ಳೇ, ಅವಳು ಆಗೇನ್ ಮಾಡ್ಲಿಕ್ಕತ್ತಿದ್ಲು, ಆ ಕೆಲಸನ ಎಚ್ಚರಿಕೆಯಿಂದ ಮಾಡಿದ್ರ ಈ ಗತಿ ಬರ್ತಿದ್ದಿಲ್ಲ ಅಲ್ಲ. ಕತೆ ಚೆನ್ನಾಗಿತ್ತಲ್ವಾ ಮಕ್ಳೇ? ಹಾ, ಈ ಕಥೆಯ ಸಾರವನ್ನ ತಿಳಿದುಕೊಳ್ಳೋಣ. ಕೇಳ್ರಿ ಹಂಗಾದ್ರ ಮಕ್ಳೇ, ಬರೀ ಹಗಲುಗನಸಿನಲ್ಲಿ ಕಾಲ ಕಳೆಯದೆ ನಾವು ಅಂದು ಮಾಡಬೇಕಾದ ಕೆಲಸಗಳ ಕಡೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನಿಡಬೇಕು ಅನ್ನೋದನ್ನ ಈ ಕಥೆ ತಿಳಿಸ್ಕೊಡ್ತು. ಮಕ್ಳೇ, ಹಣನ, ಅರ್ಹತೆಯನ್ನ, ಸ್ಥಾನಮಾನವನ್ನ ಇವನ್ನೆಲ್ಲ ಸಂಪಾದಿಸೋದು ಬಹಳ ಕಷ್ಟ. ನಾವು ಹಂತ ಹಂತವಾಗಿ ಸತತ ಪರಿಶ್ರಮದಿಂದ ಮೇಲಕ್ಕೇರ್ಬೇಕಾಗ್ತದ. ಏಣಿಯ ಒಂದೊಂದೇ ಮೆಟ್ಟಿಲಿನ ಮೇಲೆ ಎಚ್ಚರಿಕೆಯಿಂದ ಕಾಲಿಟ್ಟು ಮೇಲಕ್ಕ ಹತ್ತಬೇಕಾಗ್ತದ. ಅಕಸ್ಮಾತ್ ಯಾವುದೇ ಹಂತದೊಳಗ ಕಾಲ್ ಜಾರಿದ್ರು ಕೆಳಕ್ಕೆ ಬೀಳುವ ಅಪಾಯ ತಪ್ಪಿದ್ದಲ್ಲ. ಒಮ್ಮೆ ಬಿದ್ರ ನಾವೆಲ್ಲ ಮತ್ತ ಮೊದಲಿನಿಂದ ಹತ್ತಲಿಕ್ಕೆ ಆರಂಭಿಸಬೇಕಾಗ್ತದ. ಅದಕ್ಕ ನಾವ್ ಏನ ಮಾಡ್ಬೇಕಾದ್ರೂ ಬಹಳ ಗಮನ ಕೊಟ್ಟು ಮಾಡ್ಬೇಕು. ಹಗಲಗನಸನ್ನ ಕಾಣ್ತಾ ನಾವು ಮಾಡ್ತಾ ಇರುವ ಕೆಲಸದ ಕಡೆ ಗಮನ ಕೊಡ್ದಿದ್ರ ಅದರಲಿಂದ ನಮಗೇ ನಷ್ಟ. ತಿಳೀತಾ? ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರ. ಬಾಯ್.

0: ಕಥಾ ಕಲರವದಲ್ಲಿ ಇದುವರೆಗೆ ಹಾಲು ಮಾರುವವಳು ಮತ್ತು ಮಡಕೆ ಕಥೆ ಕೇಳಿದಿರಿ. ಭಾಗವಹಿಸಿದವರು ಜ್ಯೋತ್ಸ್ನಾ ಕುಲಕರ್ಣಿ, ಪ್ರಸ್ತುತಪಡಿಸಿದವರು ಜಿ ಸುರೇಖಾ ಸುರೇಶ್.
1: ಆಕಾಶವಾಣಿ ಧಾರವಾಡ. ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ.
2: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಕೇಳುಗರೆಯ ಗಮನಿಸಿ, ಈ ರಾತ್ರಿ 8:30ಕ್ಕೆ ಹಿರಿಯ ನಾಗರಿಕರ ದೌರ್ಜನ್ಯದ ವಿರೋಧಿ ದಿನದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಈ ಬಗ್ಗೆ ಮಾತನಾಡುತ್ತಾರೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಬಿ.ಎ. ಪಾಟೀಲ್. 9:15ಕ್ಕೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ. 9:30ಕ್ಕೆ ನಾಟಕ ಪ್ರಮೋಷನ್ ಪ್ರಸಂಗ, ರಚನೆ ಮಲ್ಲಿಕಾರ್ಜುನ್ ಹುಲಗಬಾಳಿ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00ಗೆ ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ ಪರಶುರಾಮ ಅವತಾರ ಕೇಳುತ್ತೀರಿ. 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ವಿದೇಶ ನೀತಿ.

0: ರುಚಿತ ಕವನ ವಾಚನ.
1: ನನ್ನ ಮೊದಲನೇ ಕವನದ ಶೀರ್ಷಿಕೆ ಕೂಗು. ಆಡುವ ಬಾಯೊಂದೇ ಆದರೂ ಭಾಷೆ ಬೇರೆ ಬೇರೆ, ಅದಕ್ಕಾಗಿಯೇ ಪ್ರತ್ಯೇಕ ಕೂಗು. ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಡಿಬರಹ. ಕುಡಿಯುವ ಜಲವೊಂದೇ ಆದರೂ ಹರಿವ ಜಾಗ ಬೇರೆ ಬೇರೆ, ಕುಡಿಯುವ ಜಲವೊಂದೇ ಆದರೂ ಹರಿವ ಜಾಗ ಬೇರೆ ಬೇರೆ. ಕಾವೇರಿಯನ್ನೇ ಇಬ್ಬಾಗಿಸಿದರು ನಮ್ಮ ಹಕ್ಕೆಂದರು, ಕಾವೇರಿಯನ್ನೇ ಇಬ್ಬಾಗಿಸಿದರು ನಮ್ಮ ಹಕ್ಕೆಂದರು. ಮಾಡುವ ಪ್ರಾರ್ಥನೆ ಒಂದೇ ಆದರೂ ಸ್ಥಳವು ಬೇರೆ ಬೇರೆ, ಮಾಡುವ ಪ್ರಾರ್ಥನೆ ಒಂದೇ ಆದರೂ ಸ್ಥಳವು ಬೇರೆ ಬೇರೆ. ಮಂದಿರ ಮಸೀದಿ ಚರ್ಚ್ಗಳು ದೇವನೊಬ್ಬನೇ, ಮಂದಿರ ಮಸೀದಿ ಚರ್ಚ್ಗಳು ಆದರೆ ದೇವನೊಬ್ಬನೇ. ಎಲ್ಲರ ಕೂಗು ಒಂದೇ ಆದರೂ ಶಬ್ದ ಬೇರೆ ಬೇರೆ, ಎಲ್ಲರ ಕೂಗು ಒಂದೇ ಆದರೂ ಶಬ್ದ ಬೇರೆ ಬೇರೆ. ಜಾತಿಗಾಗಿ ಜಲಕ್ಕಾಗಿ ನೆಲಕ್ಕಾಗಿ, ಕೊನೆಗೆಲ್ಲವು ಮತಗಳಿಗಾಗಿ. ಜಾತಿಗಾಗಿ ಜಲಕ್ಕಾಗಿ ನೆಲಕ್ಕಾಗಿ, ಕೊನೆಗೆಲ್ಲವು ಮತಗಳಿಗಾಗಿ. ಅದೆಷ್ಟೋ ನೆತ್ತರು ಹರಿದವು, ಅದೆಷ್ಟೋ ನೆತ್ತರು ಹರಿದವು, ಆದರೆ ಕಾರಣಗಳಾದವು ಬೇರೆ ಬೇರೆ. ಅದೆಷ್ಟೋ ನೆತ್ತರು ಹರಿದವು, ಆದರೂ ಕಾರಣಗಳಾದವು ಬೇರೆ ಬೇರೆ. ಕೊನೆಯೆಂದು ತಿಳಿಯದ ಸಾಮಾನ್ಯ ಮೂಕ ಪ್ರೇಕ್ಷಕನಾದ, ಕೊನೆಯೆಂದು ತಿಳಿಯದ ಸಾಮಾನ್ಯ ಮೂಕ ಪ್ರೇಕ್ಷಕನಾದ. ನನ್ನ ಮುಂದಿನ ಕವನದ ಶೀರ್ಷಿಕೆ ಮಳೆ ಬರಬೇಕು. ಇನ್ನೇನು ಜೂನ್ ತಿಂಗಳು ಬರುವ ಹೊತ್ತು, ಕಾದು ಹಂಚಾದ ಭೂವಿಗೆ ತಂಪೆರೆಯಲು, ಇಳೆಗೆ ಹಸಿರ ಕಳೆ ಕಟ್ಟಲು ಮಳೆ ಬರಬೇಕು. ಇನ್ನೇನು ಜೂನ್ ತಿಂಗಳು ಬರುವ ಹೊತ್ತು, ಕಾದು ಹಂಚಾದ ಭೂವಿಗೆ ತಂಪೆರೆಯಲು, ಇಳೆಗೆ ಹಸಿರ ಕಳೆ ಕಟ್ಟಲು ಮಳೆ ಬರಬೇಕು. ವಂಡರ್ಲಾದಂತಹ ನಿಂತ ನೀರಲ್ಲೇ ಬಿದ್ದು ಒದ್ದಾಡುವ, ವಂಡರ್ಲಾದಂತಹ ನಿಂತ ನೀರಲ್ಲೇ ಬಿದ್ದು ಒದ್ದಾಡುವ, ಕೃತಕ ಮಳೆಯಲ್ಲಿ ಮಿಂದು ಸೋಕಿ ಮಾಡುವವರಿಗೆ, ಕೃತಕ ಮಳೆಯಲ್ಲಿ ಮಿಂದು ಸೋಕಿ ಮಾಡುವವರಿಗೆ, ಪ್ರಕೃತಿಯಲ್ಲಿ ತೊಯ್ದು ಮನಸ್ಸು ಹಗುರಾಗಿಸಲು ಮಳೆ ಬರಬೇಕು. ಪ್ರಕೃತಿಯಲ್ಲಿ ತೊಯ್ದು ಮನಸ್ಸು ಹಗುರಾಗಿಸಲು ಮಳೆ ಬರಬೇಕು. ಮೊನ್ನೆ ಪರಿಸರದ ದಿನ ನೆಟ್ಟ ಗಿಡಕ್ಕೆ ನೀರು ಹಾಕದೆ ಒಣಗುತ್ತಿದೆ. ಅದಕ್ಕೆ ನೀರುಣಿಸಲು ಮನೆಯ ಮುಂದಿನ ಗಟಾರವು ಕಳೆತು ನಾರುತ್ತಿದೆ. ಅದರ ವಾಸನೆ ಹೋಗಲು ಮಳೆ ಬರಬೇಕು. ಅತಿ ಜಾಣ ಮನುಜ ಅತಿಕ್ರಮಿಸಿದ ಅರಣ್ಯ ಭೂಮಿಯಲ್ಲಿ ಫಸಲು ಬೆಳೆಯಲು, ಜಲಮೂಲಗಳ ಮರಗಳನ್ನು ಲೂಟಿ ಮಾಡಿದ ಜನರಿಗೆ ತನ್ನ ಜಾಗವನ್ನು ತೋರಿಸಲು, ಪ್ರವಾಹವಾಗಿ ಉಕ್ಕಿ ಬರಲು ಮಳೆ ಬರಬೇಕು. ಮಳೆ ಬರಲೇಬೇಕು ಮನುಕುಲಕ್ಕೆ ಪಾಠ ಕಲಿಸಲು, ಮಳೆ ಬರಲೇಬೇಕು ಮನುಕುಲಕ್ಕೆ ಪಾಠ ಕಲಿಸಲು, ಕಾಡು ರಕ್ಷಿಸಲು, ಜೀವಸಂಕುಲ ಉಳಿಸಲು ಬೆಳೆಸಲು ಆಗಾಗ್ಗೆ ಮಳೆ ಬರಬೇಕು. ನನ್ನ ಮುಂದಿನ ಕವನದ ಶೀರ್ಷಿಕೆ ಗೊತ್ತೇ ಆಗಲಿಲ್ಲ. ಅಡುಗೆ ಮನೆಯಲ್ಲಿ ಅವ್ವ ಇರುವವರೆಗೂ ಸಾಸಿವೆ ಮುಗಿದದ್ದು, ಅದರೊಟ್ಟಿಗೆ ಸಾಮಾನು ಖಾಲಿಯಾದದ್ದು ಗೊತ್ತೇ ಆಗಲಿಲ್ಲ. ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಬೇಕೆಂದು ನಾ ಅಳುವಾಗ ಅವಳೂ ಅಳುತ್ತಿದ್ದಳು, ಆದರೆ ಅದು ನನಗೂ ತಿಳಿಯಲೇ ಇಲ್ಲ. ತಮ್ಮನಿಗೆ ಹುಷಾರಿಲ್ಲದೆ ದವಾಖಾನಿಗೆ ಹೋದಾಗ ಡಾಕ್ಟರ್ ಹೇಳಿದ ಗುಳಿಗೆಗಳಲ್ಲಿ ಅರ್ಧ ಮಾತ್ರವೇ ತರುತ್ತಿದ್ದ ಅವ್ವನ ಸ್ಥಿತಿ ನನ್ನ ಅರಿವಿಗೆ ಬರಲೇ ಇಲ್ಲ. ಗಡಿಗೆಯಲ್ಲಿ ಹೆಕ್ಕಿಕ್ಕೆ ಬರಿ ನಮಗೆ ಮುಷ್ಟಾನ್ನ ತಿನ್ನಿಸಿ, ಕೊನೆಗೆ ತಾನು ತಣ್ಣೀರು ಕುಡಿದು ಮಲಗಿದಾಗ ತಾಯಿಯ ಹಸಿವು ನನಗೆ ಗೊತ್ತೇ ಆಗಲಿಲ್ಲ. ಅಪ್ಪ ಕಷ್ಟಪಡುವಾಗ ಆತನ ಬೆನ್ನೆಲುಬಾಗಿ ನಿಂತು ಸಮಾಜದ ಮುಂದೆ ಗಟ್ಟಿಗಿತ್ತಿಯಾದ ಅವ್ವ ನನಗೀಗಲೂ ಗೊತ್ತೇ ಆಗಲಿಲ್ಲ. ಅವಳಿರುವವರೆಗೂ ನನಗೂ ಗೊತ್ತೇ ಆಗಲಿಲ್ಲ. ವಿಧಿಯಾಟ ವಿಪರ್ಯಾಸ, ಅವಳು ಬದುಕಿರುವವರೆಗೂ ಇದು ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬದುಕು. ಒಮ್ಮೆ ಏರುತ್ತಾ ಮಗದೊಮ್ಮೆ ಬೀಳುತ್ತಾ ನಡೆದಿದೆ ಹಿಂದಕ್ಕೆ ಮುಂದಕ್ಕೆ ಈ ಬದುಕು. ಕಷ್ಟಗಳ ಕಟ್ಟಿ ಸುಖವ ಬಿಚ್ಚಿಡುತ್ತಾ ಬಾಳಬೇಕಿದೆ ಮೂರು ದಿವಸ. ಹೆಂಗೆಂಗೋ ಎಲ್ಲೆಲ್ಲೋ ದಿನ ಕಳೀತ, ಅರ್ಥವಿಲ್ಲದ್ದು ಬದುಕಲ್ಲ. ಅರಿಯಬೇಕಿದೆ ಈ ಸ್ವಾರಸ್ಯ. ಮೂರು ದಿನವೋ ನೂರು ದಿನವೋ ಗೊತ್ತಿಲ್ಲ. ಇಲ್ಲಿ ನಿನ್ನದೇನಿಲ್ಲ ಮುದುಕ ತಿಳಿ ಈ ಬದುಕ. ಬದುಕು ಬಾಳಬೇಕು, ಬದುಕು ಬಾಳಬೇಕು, ಹೊಸನಾಗಿಸಬೇಕು ನೋಡ, ಬದುಕು ಬಾಳಬೇಕು, ಹೊಸನಾಗಿಸಬೇಕು ನೋಡ, ಪ್ರತಿಕ್ಷ

ಕ್ಷಣ ಜೀವಿಸು ಆಗ ಸಾರ್ಥಕ ಈ ಬದುಕು, ಪ್ರತಿ ಕ್ಷಣ ಜೀವಿಸು ಆಗ ಸಾರ್ಥಕ ಈ ಬದುಕು. ನನ್ನ ಮುಂದಿನ ಕವನದ ಶೀರ್ಷಿಕೆ ನಮ್ಮೂರು ಬದಲಾಗೈತಿ. ಊರಂದ್ರ ಹಳ್ಳ ಕೊಳ್ಳ ಇರಲೇಬೇಕಲ್ಲ ಅಂತಾದೊಂದು ನಮ್ಮೂರಾಗೂ ಇತ್ತು. ಊರಂದ್ರ ಹಳ್ಳ ಕೊಳ್ಳ ಇರಲೇಬೇಕಲ್ಲ ಅಂತಾದೊಂದು ನಮ್ಮೂರಾಗೂ ಇತ್ತು. ಬ್ಯಾಸ್ಗೆಯಾಗೂ ಅದು ಜುಳು ಜುಳು ಹರಿತಿತ್ತು, ಬ್ಯಾಸ್ಗೆಯಾಗೂ ಅದು ಜುಳು ಜುಳು ಹರಿತಿತ್ತು. ಆದರೆ ಅದು ಈಗ ಇಲ್ಲ. ಹಳ್ಳದೊಳಗಿನ ಉಸುಕು ತೆಗೆಯೋಕ್ಕೋಗಿ ಅದರ ಉಸಿರಾ ಕೊಂದಾರಲ್ಲ, ಹಳ್ಳದೊಳಗಿನ ಉಸುಕು ತೆಗೆಯೋಕ್ಕೋಗಿ ಅದರ ಉಸಿರಾ ಕೊಂದಾರಲ್ಲ. ನಮ್ಮೂರಿಗೆ ಹೋಗೋ ದಾರಿ ಭಾಳ ದಿನ ಆತು ಡಂಬಾರಾಗಿ, ನಮ್ಮೂರಿಗೆ ಹೋಗೋ ದಾರಿ ಭಾಳ ದಿನ ಆತು ಡಂಬಾರಾಗಿ. ಇಲೆಕ್ಷನ್ ಟೈಮ್ನಾಗ ಮತ್ತೆ ಆಗ್ತದ ಅದು ಮದುವಣ ಗಿತ್ತಿಯಾಗಿ, ಇಲೆಕ್ಷನ್ ಟೈಮ್ನಾಗ ಮತ್ತೆ ಆಗ್ತದ ಅದು ಮದುವಣ ಗಿತ್ತಿಯಾಗಿ. ಆದ್ರೆ ಇತ್ತಿತ್ತಲಾಗ ಊರ ರೋಡಿನ ಮ್ಯಾಲೆ ಹತ್ತು ಗಾಲಿ ಗಾಡಿ, ಇತ್ತಿತ್ತಲಾಗ ಊರ ರೋಡಿನ ಮ್ಯಾಲೆ ಹತ್ತು ಗಾಲಿ ಗಾಡಿ ಬಲಾತ್ಕಾರ ಮಾಡಿ ರೋಡ್ ಶೇಪ ಹಾಳು ಮಾಡ್ಯಾವು. ಹತ್ತು ಗಾಲಿ ಗಾಡಿ ಬಲಾತ್ಕಾರ ಮಾಡಿ ರೋಡ್ ಶೇಪ ಹಾಳು ಮಾಡ್ಯಾವು. ಜಾತ್ರೆಯೊಳಗೆ ಜನಜಂಗುಳಿ ಇರ್ತಿತ್ತು ಆದ್ರೆ ಈಗಿಲ್ಲ. ಜಾತ್ರೆಯೊಳಗೆ ಜನಜಂಗುಳಿ ಇರ್ತಿತ್ತು ಆದ್ರೆ ಈಗಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಕೂಡಿ ತೇರ ಎಳಿತಾರಲ್ಲ, ಅಲ್ಲೊಬ್ಬ ಇಲ್ಲೊಬ್ಬ ಕೂಡಿ ತೇರ ಎಳಿತಾರಲ್ಲ, ಅದಕ್ಕೆ ಮೊಬೈಲ್ ಎಂಬ ಹೆಮ್ಮಾರಿ ಕಾರಣ ಅಂತ, ಅದಕ್ಕೆ ಮೊಬೈಲ್ ಎಂಬ ಹೆಮ್ಮಾರಿ ಕಾರಣ ಅಂತ. ಮನೆ ಬಿಟ್ಟು ಹೊರಗೆ ಬಂದ್ರೆ ಇರೋ ಜನರ ಮೇಲೆ ಕಳಕಪ್ಪ ಮಲ್ಲಪ್ಪನ ಕೋಪಗೊಂಡಂಗ. ಮುಂಜಾನೆ ನಸಗ್ನ್ಯಾಗ ರೈತರೆಲ್ಲ ಹೊಲ್ದಾಗ ಕೆಲಸ ಮಾಡ್ತಿದ್ರು, ಮುಂಜಾನೆ ನಸಗ್ನ್ಯಾಗ ರೈತರೆಲ್ಲ ಹೊಲ್ದಾಗ ಕೆಲಸ ಮಾಡ್ತಿದ್ರು, ರೊಟ್ಟಿ ಮುಟಗಿ ತಿಂದು ನೂರ್ಕಾಲ ಬಾಳ್ತಿದ್ರು. ಆದ್ರೆ ಈಗ ಸೂರ್ಯನೆತ್ತಿ ಮ್ಯಾಗ ಬಂದರೂ ಜನ ಹೊರಗೆ ಬರೋದಿಲ್ಲ. ಎಲ್ಲದಕ್ಕೂ ಕಾರಣನ ನಮ್ಮೂರು ಬದಲಾಗೈತಿ, ಎಲ್ಲದಕ್ಕೂ ಕಾರಣನ ನಮ್ಮೂರು ಬದಲಾಗೈತಿ. ನನ್ನ ಮುಂದಿನ ಕವನದ ಶಿಷ್ಯಕ್ಕೆ ಬುದ್ಧನಾಗಬೇಕಿದೆ. ದುರಾಶಯ ಕೂಪದಲ್ಲಿ ಮುಳುಗಿರುವ ಈ ಲೋಕದಲ್ಲಿ, ದುರಾಶಯ ಕೂಪದಲ್ಲಿ ಮುಳುಗಿರುವ ಈ ಲೋಕದಲ್ಲಿ ಆಶೆಯೇ ಇಲ್ಲದೆ ಬದುಕಲು ಬುದ್ಧನಾಗಬೇಕಿದೆ ನಾನು, ಆಶೆಯೇ ಇಲ್ಲದೆ ಬದುಕಲು ಬುದ್ಧನಾಗಬೇಕಿದೆ ನಾನು. ಸತ್ಯವನ್ನು ಕೊಂದು ಅಸತ್ಯದ ಅಮಲಿನಲ್ಲಿರುವವರ, ಸತ್ಯವನ್ನು ಕೊಂದು ಅಸತ್ಯದ ಅಮಲಿನಲ್ಲಿರುವವರ ನಡುವೆ ಮಿಥ್ಯವ ಶಮನಗೊಳಿಸಲು ಬುದ್ಧನಾಗಬೇಕಿದೆ ನಾನು. ಹಿಂಸೆಯು ಅಟ್ಟಹಾಸ ಮೆರೆದು ಅಶಾಂತಿ ತಾಂಡವವಾಡುತ್ತಿರುವ ಈ ಕ್ರೂರ ಜಗದಲ್ಲಿ, ಹಿಂಸೆಯು ಅಟ್ಟಹಾಸ ಮೆರೆದು ಅಶಾಂತಿ ತಾಂಡವವಾಡುತ್ತಿರುವ ಈ ಕ್ರೂರ ಜಗದಲ್ಲಿ ನೆಮ್ಮದಿಯಾಗಿರಲು ಬುದ್ಧನಾಗಬೇಕಿದೆ ನಾನು. ಲೌಕಿಕ ಜಂಜಾಟಗಳಿಂದ ಮನ ವ್ಯಾಕುಲತೆಗೊಳ್ಳುವುದ ತಪ್ಪಿಸಿ ಸರಳ ಸುಂದರ ಜೀವನ ನಡೆಸಲು ಬುದ್ಧನಾಗಬೇಕಿದೆ ನಾನು. ನಾನು ನಾನಾಗಲು, ನಾನಾಗಿಯೇ ಇರಲು, ಬುದ್ಧ ಪ್ರಭುವಿನ ಮಾರ್ಗವನ್ನು ಅನುಸರಿಸಲು ಬುದ್ಧನಾಗಬೇಕಿದೆ ನಾನು. ದುರಾಶೆಯ ಕೂಪದಲ್ಲಿ ಮುಳುಗಿರುವ ಈ ಲೋಕದಲ್ಲಿ ಆಶೆಯೇ ಇಲ್ಲದೆ ಬದುಕಲು ಬುದ್ಧನಾಗಬೇಕಿದೆ ನಾನು. ನನ್ನ ಮುಂದಿನ ಕವನದ ಶೀರ್ಷಿಕೆ ಜಲವೇ ಜೀವ. ಉಳಿಸಬೇಕಿದೆ ನಾವು ಜೀವ ಜಲ, ಅರಿಯದೆ ಮಾಡದಿರಿ ಅದನು ಮಲ. ಉಳಿಸಬೇಕಿದೆ ನಾವು ಜೀವ ಜಲ, ಅರಿಯದೆ ಮಾಡದಿರಿ ಅದನು ಮಲ. ಪ್ರಕೃತಿಯ ವರದಾನವು ನೀರು, ಪ್ರಕೃತಿಯ ವರದಾನವು ನೀರು, ಅದರ ಮಹತ್ವವಿವುದು ನೂರು. ಪ್ರಕೃತಿಯ ವರದಾನವು ನೀರು, ಅದರ ಮಹತ್ವವಿವುದು ನೂರು. ಮಾಡಬೇಡಿ ನೀರನು ಪೋಲು ಸುಖಾಸುಮ್ಮನೆ, ಮಾಡಬೇಡಿ ನೀರನು ಪೋಲು ಸುಖಾಸುಮ್ಮನೆ, ಕಡೆಗಣಿಸಿದರೆ ಅನುಭವಿಸುವಿರಿ ಪಶ್ಚಾತ್ತಾಪವನ್ನೇ, ಕಡೆಗಣಿಸಿದರೆ ಅನುಭವಿಸುವಿರಿ ಪಶ್ಚಾತ್ತಾಪವನ್ನೇ. ಓ ಮನುಜ ಉಳಿಸು ಈ ಜೀವಜಲ, ಓ ಮನುಜ ಉಳಿಸು ಈ ಜೀವಜಲ, ನಾಡಿನ ನಾಳಿಗೆಗೆ ಇದು ಶಕ್ತಿಯ ಮೂಲ, ನಾಡಿನ ನಾಳಿಗೆಯೇ ಇದು ಶಕ್ತಿಯ ಮೂಲ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕವಿತೆ ಎಂದರೆ. ಮನದ ಭಾವಗಳೆಲ್ಲವನ್ನು ಅಕ್ಷರಕ್ಕಿಳಿಸುವ ಸಾಹಸ, ಮನದ ಭಾವಗಳೆಲ್ಲವನ್ನು ಅಕ್ಷರಕ್ಕಿಳಿಸುವ ಸಾಹಸ, ಹರೆಯದ ತವಕ ತಲ್ಲಣಗಳನ್ನು ವ್ಯವಸ್ಥಿತವಾಗಿಡುವ ಖಜಾನೆ, ಹರೆಯದ ತವಕ ತಲ್ಲಣಗಳನ್ನು ವ್ಯವಸ್ಥಿತವಾಗಿಡುವ ಖಜಾನೆ. ಕವಿತೆ ಎಂದರೆ ಕಾಲ ಭಾಷೆ ಸಮಾಜಗಳೆಲ್ಲವ ಮೀರಿದ್ದು, ಕವಿತೆ ಎಂದರೆ ಕಾಲ ಭಾಷೆ ಸಮಾಜಗಳೆಲ್ಲವ ಮೀರಿದ್ದು, ಅದು ಅನಂತ ಅಮರವಾದದ್ದು ಚಿರನೂತನವಾಗಿ ಸಾಗುವಂತಹದ್ದು, ಅದು ಅನಂತ ಅಮರವಾದದ್ದು ಚಿರನೂತನವಾಗಿ ಸಾಗುವಂತಹದ್ದು. ಮನದ ಭಾವನೆಗಳೆಲ್ಲವನ್ನು ಅಕ್ಷರಕ್ಕಿಳಿಸುವ ಸಾಹಸವೇ ಕವಿತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರೀತಿಗೀತಿ. ಭಾವಗಳು ಪೊಕಳೆಯೊಡೆದು ಜನಿಸಿದವು ಬಯಕೆಗಳು, ಭಾವಗಳು ಪೊಕಳೆಯೊಡೆದು ಜನಿಸಿದವು ಬಯಕೆಗಳು, ಹೊರಹೊಮ್ಮಿದವು ತುಡಿತ ಮಿಡಿತಗಳು, ಹೆಸರಿಟ್ಟರದಕ್ಕೆ ಪ್ರೀತಿ. ಭಾವಗಳು ಪೊಕಳೆಯೊಡೆದು ಜನಿಸಿದವು ಬಯಕೆಗಳು, ಹೊರಹೊಮ್ಮಿದವು ತುಡಿತ ಮಿಡಿತಗಳು, ಹೆಸರಿಟ್ಟರದಕ್ಕೆ ಪ್ರೀತಿ. ಜಾತಿ ಗೊಡವೆ ಇಲ್ಲದ ವಯಸ್ಸಿನ ಅಂಕೆ ಮೀರಿದ ನಿರ್ಮಲ ಪವಿತ್ರತೆಯ ಭಾವವದು ಏಕತಾ ಮಂತ್ರವ ಮೂಡಿಸುವುದು ಪ್ರೀತಿ. ಜಾತಿಯ ಗೊಡವೆ ಇಲ್ಲದ ವಯಸ್ಸಿನ ಅಂಕೆ ಮೀರಿದ ನಿರ್ಮಲ ಪವಿತ್ರತೆಯ ಭಾವವದು ಏಕತಾ ಮಂತ್ರವ ಮೂಡಿಸುವುದು ಪ್ರೀತಿ. ಬಣ್ಣಗಳ ಬಳುಕಿಲ್ಲದೆ ಕುರುಡರಂತಿದೆ ಪ್ರೀತಿ, ಜಗದ ಕೊನೆಯ ಅಣುವಿನಲ್ಲೂ ಹೊರಹೊಮ್ಮುವುದು ನಾನಾ ರೀತಿ. ಬಣ್ಣಗಳ ಬಳುಕಿಲ್ಲದೆ ಕುರುಡರಂತಿದೆ ಪ್ರೀತಿ,
ಜಗದ

0: ಕೊನೆಯ ಅಣುವಿನಲ್ಲೂ ಹೊರಹೊಮ್ಮುವುದು ನಾನಾ ರೀತಿ. ಕಾಲ ಬದಲಾದರೂ ಅಜರಾಮರ ಈ ಸುಂದರ ಅನುಭೂತಿ, ಚಿರನೂತನವಾಗಿ ಸಾಗುವುದು ಈ ಪ್ರೀತಿಗೀತಿ. ಕಾಲ ಬದಲಾದರೂ ಅಜರಾಮರ ಈ ಸುಂದರ ಅನುಭೂತಿ, ಚಿರನೂತನವಾಗಿ ಸಾಗುವುದು ಈ ಪ್ರೀತಿಗೀತಿ. ಉಸಿರಿಗೊಂದು ಹೆಸರಾಗಿ ನಿಲ್ಲುವುದು, ಸಹಜಾನ್ ರೋಮಿಯೋರಂತೆ ಉಳಿಯುವುದು, ಪ್ರೀತಿಯೊಂದು ಮುಗಿಯದ ಪಯಣ, ಹುಟ್ಟುವುದು ಅನುಕ್ಷಣ. ಉಸಿರಿಗೊಂದು ಹೆಸರಾಗಿ ನಿಲ್ಲುವುದು, ಸಹಜಾನ್ ರೋಮಿಯೋರಂತೆ ಉಳಿಯುವುದು, ಪ್ರೀತಿಯೊಂದು ಮುಗಿಯದ ಪಯಣ, ಹುಟ್ಟುವುದು ಅನುಕ್ಷಣ. ನನ್ನ ಮುಂದಿನ ಕವನದ ಶೀರ್ಷಿಕೆ ಮಲೆನಾಡು. ಮುಗಿಲಿಗೆ ಮಂಪರು ಬಂದ ಹಾಗೆ ಸೋರುವ ಸೋನೆಗೆ ಮನ ಅರಳದೇ ಇರಲಾರದು. ಮುಗಿಲಿಗೆ ಮಂಪರು ಬಂದ ಹಾಗೆ ಸೋರುವ ಸೋನೆಗೆ ಮನ ಅರಳದೇ ಇರಲಾರದು. ಹಚ್ಚ ಹಸಿರಿಗೆ ಹಚ್ಚೆ ಹಾಕಿಸಿದ ಭಾವ, ಹಚ್ಚ ಹಸಿರಿಗೆ ಹಚ್ಚೆ ಹಾಕಿಸಿದ ಭಾವ. ಬೆಟ್ಟಗುಡ್ಡಗಳ ಜೀವಕಳೆ ಹೊಲ ಗದ್ದೆಗಳಲ್ಲಿನ ಬೆಳೆ, ಬೆಟ್ಟಗುಡ್ಡಗಳ ಜೀವಕಳೆ ಹೊಲ ಗದ್ದೆಗಳಲ್ಲಿನ ಬೆಳೆ. ಯಾವ ಕಲೆಗಾರನೂ ಬಿಡಿಸದ ಚಿತ್ರ ನಿಸರ್ಗದೊಳ್ ಸ್ವರ್ಗದನುಭೂತಿ, ಯಾವ ಕಲೆಗಾರನೂ ಬಿಡಿಸದ ಚಿತ್ರ ನಿಸರ್ಗದೊಳ್ ಸ್ವರ್ಗದನುಭೂತಿ. ಪ್ರಾಣಿ ಸಂಕುಲಗಳೆಲ್ಲ ಬಾಳುತಿಯಹು ಇಲ್ಲಿ, ಪ್ರಾಣಿ ಸಂಕುಲಗಳೆಲ್ಲ ಬಾಳುತಿಯಹು ಇಲ್ಲಿ. ಕಟ್ಟುಪಾಡುಗಳು ಮೂಲೆಗಿರಿಸಿ ಮೌಢ್ಯತೆಯನ್ನು ಒದ್ದೋಡಿಸಿ, ಕಟ್ಟುಪಾಡುಗಳು ಮೂಲೆಗಿರಿಸಿ ಮೌಢ್ಯತೆಯನ್ನು ಒದ್ದೋಡಿಸಿ. ಪರಿಶುದ್ಧ ಜೀವಜಲವು ಸುಗಂಧದ ಪರಿಮಳವು, ಪರಿಶುದ್ಧ ಜೀವಜಲವು ಸುಗಂಧದ ಪರಿಮಳವು. ಎಲ್ಲವೂ ಇಲ್ಲಿ ಉಚಿತವು, ಇದು ಪ್ರಕೃತಿಯ ವರದಾನವು. ಎಲ್ಲವೂ ಇಲ್ಲಿ ಉಚಿತವು, ಇದು ಪ್ರಕೃತಿಯ ವರದಾನವು. ಬಾನಿನಾಚೆಗೆ ಹೋದ ಗಿಡಮರ ಎಲ್ಲೆಂದರಲ್ಲಿ ಸಿಗುವ ಮೃಗಕಗ, ಬಾನಿನಾಚೆಗೆ ಹೋದ ಗಿಡಮರ ಎಲ್ಲೆಂದರಲ್ಲಿ ಸಿಗುವ ಮೃಗಕಗ. ನೋಡಲದು ಬಹು ಸುಂದರ, ಕಟ್ಟಲಿಲ್ಲ ಯಾವುದೇ ಕರ, ನೋಡಲದು ಬಹು ಸುಂದರ, ಕಟ್ಟಲಿಲ್ಲ ಯಾವುದೇ ಕರ. ಮಲೆನಾಡ ಚೆಲುವಿಗೆ ಸರಿಸಾಟಿಯುಂಟೆ, ಮಲೆನಾಡ ಚೆಲುವಿಗೆ ಸರಿಸಾಟಿಯುಂಟೆ. ಸ್ವರ್ಗಕ್ಕೆ ಸ್ಪರ್ಧೆ ಇಳಿಯುವುದಂತೆ, ಸ್ವರ್ಗಕ್ಕೆ ಸ್ಪರ್ಧೆ ಇಳಿಯುವುದಂತೆ. ಇಲ್ಲಿರದು ಯಾವ ಅಂತ್ಯಕ್ಕಂತೆ, ಇಲ್ಲಿರದು ಯಾವ ಅಂತ್ಯಕ್ಕಂತೆ. ಅವಕಾಶಕ್ಕಾಗಿ ಧನ್ಯವಾದ.
1: ಸುರೇಶ್ ತಂಗೋಡ್ ಅವರಿಂದ ಸ್ವರಚಿತ ಕವನಾವಚನ ಇದುವರೆಗೆ ಕೇಳಿದ್ರಿ. ಈಗ ಕೇಳಿ ಸಸ್ಯಲೋಕದ ರೋಚಕ ಸಂಗತಿಗಳು. ಮಾತನಾಡುತ್ತಾರೆ ವಿನಾಯಕ್ ಬಡಿಗೇರ್.
2: ಒಂದು ಕಡೆಗೆ ಕವಿ ಮನೆಯಂಗಳದಲ್ಲಿ ಮರವೊಂದಿದ್ದರೆ ಮನೆಯೇ ನಂದನವು, ಊರಿನ ಬದಿಯಲ್ಲಿ ವನವೊಂದಿದ್ದರೆ ಊರೇ ಗೋಕುಲವು ಎಂದು ಮನಬಿಚ್ಚಿ ಹಾಡಿರುವುದನ್ನು ನಾವೆಲ್ಲ ಕೇಳಿದ್ದೇವೆ. ಮರ ಸ್ವಾವಲಂಬಿಯಾದರೂ ಎಷ್ಟೊಂದು ಪರಾವಲಂಬಿ ಜೀವಿಗಳನ್ನು ಅದು ಪೋಷಿಸುತ್ತದೆ ಅಂದರೆ ಅದಕ್ಕೆ ಸಾಟಿ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ಆದರೂ ಮಾನವ ಅನಾದಿ ಕಾಲದಿಂದಲೂ ಸಸ್ಯ ಸಂಕುಲದ ಮೇಲೆ ಮಾಡುತ್ತಿರುವ ಶೋಷಣೆ ಅಗಾಧ. ಅದು ಈವರೆಗೂ ನಡೆಯುತ್ತಲೇ ಇದೆ. ಆದರೆ ಮರ ಮಾತ್ರ ತನ್ನ ಕರ್ತವ್ಯವನ್ನು ಅತ್ತ ನಿಲ್ಲಿಸಿಲ್ಲ. ಹಾಗಾದರೆ ಸಸ್ಯ ಸಂಕುಲ ಯಾವ ರೀತಿ ಈ ಭವ್ಯ ಜಗತ್ತನ್ನು ಪೋಷಿಸುತ್ತಿದೆ ಎಂಬುದನ್ನು ಈಗ ತಿಳಿಯೋಣ. ಮಾನವ ತನ್ನ ಸುತ್ತಮುತ್ತ ಸಾಕಷ್ಟು ದೂರದವರೆಗೆ ಚಲಿಸಿ ಎಷ್ಟೊಂದು ಭವನೆ ಪಟ್ಟು ತನ್ನ ಆಹಾರವನ್ನು ತಾ ದೊರಕಿಸಿಕೊಳ್ಳುತ್ತಾನೆ. ಆದರೆ ಮರ ನಿಂತಲ್ಲಿಯೇ ಹೇಗೆ ತನ್ನ ಆಹಾರವನ್ನು ಅದು ತಯಾರಿಸಿಕೊಳ್ಳುತ್ತದೆ ಎಂಬುದನ್ನು ತಿಳಿದಾಗ ಅಚ್ಚರಿ ಎನಿಸ್ತದೆ. ಸಾಕಷ್ಟು ದಿನಗಳವರೆಗೆ ಸಸ್ಯವು ಒಂದು ಜೀವಿಸುವ ಜೀವಂತ ಜೀವಿ ಎಂಬುದನ್ನು ನಾವು ನೀವೆಲ್ಲ ನಂಬಿದ್ದೇವೆ. ಅದನ್ನು ಪ್ರತಿಪಾದಿಸಲು ಹೊರಟ ಅನೇಕರನ್ನು ತಳಬುಡ ಸಮೇತ ಎತ್ತಿಹಾಕಿದ ಜನ ನಾವು. ಕೊನೆಗೆ ಭಾರತದವರೇ ಆದ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೂ ಜೀವವಿದೆ, ಅವು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತವೆ ಎಂಬುದನ್ನು ಪ್ರಾಯೋಗಿಕವಾಗಿ ಎಲ್ಲರೂ ನಂಬುವಂತೆ ತಿಳಿಸಿದರು. ನಂತರ ಅವರು ಬೋಸ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಕ್ರೆಸ್ಕೋಗ್ರಾಫ್ ಅಂದರೆ ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಮಾಪಕ ಅದನ್ನು ರೂಪಿಸಿದರು. ಹಾಗಾದರೆ ಜಗದೀಶ್ ಚಂದ್ರ ಬೋಸರು ಸಸ್ಯಗಳ ಯಾವ ಯಾವ ಗುಣಗಳನ್ನು ಆಧಾರವಾಗಿಟ್ಕೊಂಡು ಸಸ್ಯಗಳಿಗೂ ಜೀವವಿದೆ ಎಂದು ನಿರೂಪಿಸಿದರು? ಅವು ಹೀಗಿವೆ: ಚಲನೆ, ಪೋಷಣೆ, ಉಸಿರಾಟ, ವಿಸರ್ಜನೆ, ಬೆಳವಣಿಗೆ, ಸಂತಾನೋತ್ಪತ್ತಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇದೇ ಮೊದಲಾದ ಅಂಶಗಳನ್ನು ಇಟ್ಕೊಂಡು ಜಗದೀಶ್ ಚಂದ್ರ ಬೋಸರು ಸಸ್ಯಗಳು ಕೂಡ ಪ್ರಾಣಿಗಳಂತೆ ಜೀವಿಸುವ ಜೀವಂತ ಜೀವಿಗಳು ಎಂಬುದಾಗಿ ಪ್ರತಿಪಾದಿಸಿದರು. ಸಸ್ಯಗಳ ಗುಣಲಕ್ಷಣಗಳನ್ನು ತಿಳಿಯುವ ಮುನ್ನ ಸಸ್ಯಗಳ ವಿಧಗಳನ್ನು ತಿಳಿಯೋಣ. ಸಸ್ಯಗಳು ಮುಖ್ಯವಾಗಿ ಈ ಎರಡು ವಿಭಾಗಗಳಾಗಿ ವರ್ಗೀಕರಿಸಬಹುದು. ಮೊದಲನೆಯದ್ದು ಹೂ ಬಿಡದ ಸಸ್ಯಗಳು ಅಂದರೆ ಅನಾವೃತ ಬೀಜ ಸಸ್ಯಗಳು. ಇನ್ನು ಹೂ ಬಿಡುವ ಸಸ್ಯಗಳು ಅಂದರೆ ಆವೃತ ಬೀಜ ಸಸ್ಯಗಳು ಎಂಬುದಾಗಿ ಸಸ್ಯಗಳನ್ನು ಎರಡು ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಹಾಗಾದರೆ ಈಗ ಸಸ್ಯಗಳ ಗುಣಲಕ್ಷಣಗಳ ಬಗೆಗೆ ತಿಳಿಯೋಣ. ಮೊದಲನೆಯದಾಗಿ ಸಸ್ಯಗಳು ಜೀವಿಗಳು ಎಂದು ಹೇಳಲು ಚಲನೆ ಒಂದು ಮುಖ್ಯ ಲಕ್ಷಣವಾಗಿದೆ. ಬೋಸ್ ಅವರು ಪ್ರತಿಪಾದಿಸಿದ ಹಾಗೆ ನೀವು ಕೇಳಬಹುದು, ನಾನು ಇದುವರೆಗೂ ಯಾವ ಚಲಿಸುವ ಸಸ್ಯಗಳನ್ನೂ ನೋಡಿಯೇ ಇಲ್ಲ. ನಮ್ಮ ಮನೆಯ ಮುಂದಿರುವ ಆ ಆಲದ ಮರ ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಮನೆಯ ಎದುರಿಗೇ ಇದೆ ಎಂದು. ಇದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳುತ್ತಿರುವಿರಲ್ಲ ಎಂಬುದಾಗಿ ನೀವು

0: ಹೇಳಿದ್ರು ಸಸ್ಯಗಳಲ್ಲಿ ಚಲಿಸುವ ಮತ್ತು ಚಲಿಸದ ಸಸ್ಯಗಳು ಇವೆ. ಚಲಿಸದ ಸಸ್ಯಗಳು ಅಂದರೆ ನಿಮಗೆ ಗೊತ್ತೇ ಇದೆ, ಮಾವಿನ ಮರ, ಸೀಬೆ ಮರ, ಹುಣಸಿ ಮರ ಹೀಗೆ. ಹಾಗಾದರೆ ಚಲಿಸುವ ಸಸ್ಯಗಳು ಯಾವುವು ಎಂಬುದು ನಮ್ಮ ಸಹಜ ಪ್ರಶ್ನೆ. ಕ್ಲಾಮಿಡೋಮಾನಸ್ ಎಂಬ ಸಸ್ಯದ ಹೆಸರನ್ನು ನೀವು ಕೇಳಿದ್ದೀರಿ. ಕ್ಲೋರೋಪೈಸಿಯಾ ಎಂಬ ಪ್ರಭೇದಕ್ಕೆ ಸೇರಿರುವ ಈ ಸಸ್ಯ ಸದಾ ನೀರಿನ ಮೇಲೆ ತೇಲುತ್ತಿರುತ್ತದೆ. ಕ್ಲಾಮಿಡೋಮಾನಸ್ ಸಸ್ಯದ ಗಾತ್ರವನ್ನು ಕೇಳಿದರೆ ನೀವು ಅಚ್ಚರಿ ಪಡ್ತೀರಿ. 10 μm ಅಂದರೆ 0.001 cm ಅಂದರೆ ಬರಿಗಣ್ಣಿಗೆ ಗೋಚರವಾಗದಷ್ಟು ಗಾತ್ರದಲ್ಲಿ ಆ ಸಸ್ಯ ಇರುತ್ತದೆ. ಇಂತಹ ಅನೇಕ ಸಸ್ಯಗಳನ್ನು ನಾವು ಕಾಣಬಹುದು. ಇನ್ನು ಪೋಷಣೆ ಅಥವಾ ಆಹಾರ ಸೇವನೆ, ಈ ಆಧಾರದ ಮೇಲೆ ಸಸ್ಯಗಳನ್ನು ಎರಡು ವಿಧಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದ್ದು ಸ್ವಪೋಷಕಗಳು, ಇನ್ನೊಂದು ಪರಪೋಷಕಗಳು. ಈ ಸ್ವಪೋಷಕಗಳು ಎಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ, ಬೇರೆ ಜೀವಿಗಳಿಂದ ಸಂಪೂರ್ಣ ಸ್ವತಂತ್ರವಾಗಿರುವ ಸಸ್ಯಗಳು. ಈ ಸಸ್ಯಗಳ ಆಹಾರ ತಯಾರಿಕೆ ತುಂಬ ವಿಶಿಷ್ಟವಾಗಿದೆ. ನಾವು ಓದಿರುವ ಹಾಗೆ ಎಲೆ ಸಸ್ಯಗಳ ಅಡುಗೆ ಮನೆಯಾಗಿದೆ. ಇಲ್ಲಿ ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಾಂಶಗಳು ಎಲೆಯ ಭಾಗಕ್ಕೆ ಬಂದು ಸೇರುತ್ತವೆ. ನಂತರ ಎಲೆಯಲ್ಲಿ ಸಸ್ಯಗಳಿಗೆ ಬೇಕಾದ ಆಹಾರ ಪದಾರ್ಥವನ್ನು ತಯಾರಿಸಲ್ಪಟ್ಟು ಅದು ಮತ್ತೆ ಫ್ಲೋಯಂ ನಾಳದ ಮೂಲಕ ಸಸ್ಯದ ದೇಹಗಳಿಗೆ ತಲುಪುತ್ತದೆ. ವಾತಾವರಣದಲ್ಲಿ ದೊರೆಯುವ ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಹಾರ ತಯಾರಿಸುವ ಸಸ್ಯದ ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ನಾವು ಕರಿತೀವಿ. ಇಲ್ಲಿ ಸಸ್ಯವು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಆಮ್ಲಜನಕವನ್ನು ವ್ಯರ್ಥ ಉತ್ಪನ್ನವಾಗಿ ಹೊರಹಾಕ್ತದೆ. ಇದು ಸ್ವಪೋಷಕಗಳ ಕಥೆಯಾದರೆ ಇನ್ನು ಪರಪೋಷಕಗಳ ಕಥೆ ರೋಚಕವಾಗಿದೆ. ಪರಪೋಷಕಗಳು ಅಂದರೆ ಸಂಪೂರ್ಣ ಬೇರೆ ಜೀವಿಗಳ ಮೇಲೆ ಅವಲಂಬನೆಯಾಗಿರುವ ಈ ಸಸ್ಯಗಳು ಮಾಂಸಾಹಾರಿಗಳಾಗಿರುತ್ತವೆ ಅಂದರೆ ಅಚ್ಚರಿ ಅನ್ನಿಸ್ತದೆ. ಈ ಜಾತಿಯ ಸಸ್ಯಗಳಲ್ಲಿ ಸುಮಾರು 194 ಜಾತಿಗಳಿದ್ದು ಅವುಗಳಲ್ಲಿ ಇದು ಅತಿ ದೊಡ್ಡ ಜಾತಿ. ಡ್ರೋಸೆರೇಸಿ ಕುಟುಂಬಕ್ಕೆ ಸೇರಿದ ಈ ಸಸ್ಯ ತನ್ನ ಎಲೆಗಳ ಮೇಲ್ಮೈ ಮೇಲೆ ಆವರಿಸಿರುವಂತಹ ಕಾಂಡದ ಲೋಳೆಯ ಗ್ರಂಥಿಗಳನ್ನು ಬಳಸಿಕೊಂಡು ಹಾರಾಡುವ ಕೀಟಗಳನ್ನು ತನ್ನತ್ತ ಸೆಳೆದು ಅವುಗಳನ್ನು ಲೋಳೆಯಿಂದ ಬಂಧಿಸುತ್ತದೆ. ನಂತರ ಅದನ್ನು ಸೇವಿಸುತ್ತದೆ. ಈ ರೀತಿ ಮಾಂಸಾಹಾರಿ ಸಸ್ಯಗಳು ತನ್ನ ಪೋಷಣೆಯನ್ನು ಮಾಡಿಕೊಳ್ತವೆ. ಸಸ್ಯಗಳ ಉಸಿರಾಟದ ರೋಚಕ ಸಂಗತಿಯನ್ನು ತಿಳಿದ್ರೆ ನಾವು ಅಚ್ಚರಿಪಡ್ತೀವಿ. ಈ ಒಂದು ವಿಚಾರ ನಿಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಬಹುದು. ಈ ಸನ್ನಿವೇಶ ನಿಮಗೂ ಸಂಭವಿಸಿರಬಹುದು. ಈ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತಿಗೆ ಹೊಲ, ಗದ್ದೆ ಅಥವಾ ಜಮೀನುಗಳಲ್ಲಿ ಮಲಗಲು ಹೋಗ್ತಾರೆ. ಹಾಗೆಯೇ ನಮ್ಮೊಬ್ಬ ರೈತ ರಂಗ ಅಂಥೇಳಿ ರಾತ್ರಿ ಹೊತ್ತು ತನ್ನ ಜಮೀನಿನ ಆಲದ ಮರದ ಬುಡದಲ್ಲಿ ಮಲಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಉಸಿರಾಟದಲ್ಲಿ ಅಲ್ಪ ತೊಂದರೆಯಾಗುತ್ತದೆ, ತಲೆ ಸುತ್ತು ಬಂದರದು, ತನ್ನ ಮತಿ ಸ್ವಾಧೀನ ತಪ್ಪಿದಂತಾಗುವುದು. ಹೀಗೆ ಆದಾಗ ಎರ್ರಾಬೀರಿ ಅಲ್ಲಿಂದ ಓಡ್ತಾನೆ. ನಂತರ ಅದಕ್ಕೆ ದೆವ್ವ, ಭೂತ, ಪಿಶಾಚಿ ಹೀಗೆ ವರ್ಣಮಯ ಬಣ್ಣ ಹಚ್ಚಿ ಎಲ್ಲರ ಮುಂದೆ ಹೇಳ್ತಾನೆ. ಹೀಗೆಲ್ಲ ನಿಮಗೂ ಆಗಿರಬಹುದಲ್ಲ, ಹಾಗಾದರೆ ಇದೆಲ್ಲ ಏನು, ಇದರ ಹಿಂದೆ ಇರುವ ರೋಚಕ ಸತ್ಯವೇನು? ಅದಕ್ಕೆ ಮರಗಳ ಉಸಿರಾಟವೇ ಕಾರಣ. ಆದರೆ ರಂಗನಿಗೆ ಒಂದು ಅನುಮಾನ, ಇದು ಬೆಳಗ್ಗೆಯೂ ಆಗಬೇಕಿತ್ತಲ್ಲ, ಯಾಕೆ ರಾತ್ರಿ ಮಾತ್ರ ಹೀಗಾಗುತ್ತದೆ? ಏಕೆಂದರೆ ಬೆಳಗಿನ ಸಮಯದಲ್ಲಿ ಮರಗಳು ಉಸಿರಾಟದ ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ಉಸಿರಾಟದ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಜೊತೆ ಜೊತೆಗೆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಾಕಷ್ಟು ಪ್ರಮಾಣದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ನಿಮಗೆ ಗೊತ್ತೇ, ಉಸಿರಾಟದ ಕ್ರಿಯೆಗಿಂತ ಒಂದು ಪಟ್ಟು ಹೆಚ್ಚು ವೇಗವಾಗಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತದೆ. ಆದರೆ ರಾತ್ರಿ ಹೊತ್ತು ಸೂರ್ಯನ ಅನುಪಸ್ಥಿತಿಯಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುವುದರಿಂದ ಮರದ ಕೆಳಭಾಗದಲ್ಲಿ ಆಮ್ಲಜನಕದ ಪ್ರಮಾಣದಲ್ಲಿ ಕೊರತೆಯಾಗ್ತದೆ. ಹೀಗೆ ಆದಾಗ ಮಾನವನ ಮಿದುಳಿನ ಸ್ವಾಧೀನ ತಪ್ಪಿ ಅಂತಹ ಕೆಲವು ಅನುಭವಗಳು ಆಗೋದು ಸಹಜ. ಸಸ್ಯಗಳು ಎಲೆಯ ತಳಭಾಗದಲ್ಲಿರುವಂತಹ ಪತ್ರರಂಧ್ರಗಳೆಂಬ ಚಿಕ್ಕ ರಚನೆಗಳ ಮೂಲಕ ಉಸಿರಾಟವನ್ನು ನಡೆಸ್ತವೆ. ಅವುಗಳನ್ನು ಕೈ ಮಸೂರಗಳಿಂದ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು. ಜೀವಿಗಳ ಮತ್ತೊಂದು ವಿಶಿಷ್ಟ ಗುಣಲಕ್ಷಣವೆಂದರೆ ಅದು ವಿಸರ್ಜನೆ. ಸಸ್ಯಗಳು ಬಾಷ್ಪ ವಿಸರ್ಜನೆ ಕ್ರಿಯೆಯ ಮೂಲಕ ತನ್ನ ದೇಹಕ್ಕೆ ಬೇಡವಾದ ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕ್ತದೆ. ನೀರಿನ ಮೂಲಕ ಅನೇಕ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತದೆ. ಇನ್ನು ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಮಾತ್ರವಲ್ಲ ಇಡೀ ಜೀವ ಸಂಕುಲಕ್ಕೆ ಸಂತಾನೋತ್ಪತ್ತಿ ಎಂಬುದು ಸಮೃದ್ಧತೆಯ ಸಂಕೇತ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಎರಡು ವಿಧಗಳಿವೆ. ಮೊದಲನೆಯದ್ದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಗ್ಯಾಮೆಟ್ಗಳ ಸಮ್ಮಿಲನಗಳಿಂದ ಹೊಸ ಸಂತತಿಯನ್ನು ಉತ್ಪಾದಿಸಿದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಗ್ಯಾಮೆಟ್ಗಳ ಸಮ್ಮಿಲನವಿಲ್ಲದೆ ಹೊಸ ಸಂತತಿಯನ್ನು ಉತ್ಪಾದಿಸುತ್ತವೆ. ಮೊನೆರಾ, ಪ್ರೋಟಿಸ್ಟಾ, ಶೈವಲ, ಶಿಲೀಂಧ್ರಗಳಂತಹ ಕೆಲವು ಸಸ್ಯಗಳು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸಿದರೆ ಇನ್ನು ಆಲೂಗಡ್ಡೆ, ಶೇಂಗಾ, ಕಡಲೆ, ಕಬ್ಬಿನಂಥ ಅನೇಕ ಸಸ್ಯಗಳು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ನಿಮಗೆ ಗೊತ್ತಿರಲಿ, ಕೆಲವು ಉನ್ನತ ಸಸ್ಯಗಳು ಎರಡೂ ಬಗೆಯ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಹೀಗೆ ಹೇಳುತ್ತಾ ಹೋದಂತೆ ಸಸ್ಯ ಸಂಕುಲದ ರೋಚಕ ವಿಜ್ಞಾನಕ್ಕೆ ಕೊನೆಯೇ ಇಲ್ಲ. ಹಸಿರು ಬೆಳೆಸಿ, ಉಸಿರು ಉಳಿಸಿ. ಧನ್ಯವಾದ.
1: ಸಸ್ಯಲೋಕದ ರೋಚಕ ಸಂಗತಿಗಳು ಈ ಬಗ್ಗೆ ಇದುವರೆಗೆ ಮಾತನಾಡಿದವರು ವಿನಾಯಕ್ ಬಡಿಗೇರ್. ಈಗ

0: ಇದಾಗಿತ್ತು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16 ತಾರೀಕಿನಂದು ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414 2444415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ನಾಟಕ ಪ್ರಮೋಷನ್ ಪ್ರಸಂಗ, ರಚನೆ ಮಲ್ಲಿಕಾರ್ಜುನ್ ಹುಳಗವಾಳಿ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10 ಗಂಟೆಗೆ ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ ಪರಶುರಾಮ ಅವತಾರ ಕೇಳುವಿರಿ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿದೇಶ ನೀತಿ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಧಾರವಾಡ.

0: ಹಿರಿಯ ನಾಗರಿಕರ ದೌರ್ಜನ್ಯದ ವಿರೋಧಿ ದಿನದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಈ ಕುರಿತು ಮಾತನಾಡುತ್ತಾರೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಬಿಎ ಪಾಟೀಲ್.
1: ಪ್ರತಿ ವರ್ಷ 15ರಂದು ಮಾಡತಕ್ಕಂತಹ ದೌರ್ಜನ್ಯ ತಡೆ ದಿನಾಚರಣೆ 2006 ಆರಂಭ ಆಗಿದೆ. ಇದು ನಮ್ಮ ದೇಶದಲ್ಲ, ಅಂದ್ರೆ ಜಾಗತಿಕ ಸಂಸ್ಥೆ ಏನೈತಿ, ಈ ಸಂಸ್ಥೆಯವರು ಈ ಒಂದು ದಿನಾಚರಣೆ ಮಾಡಬೇಕಂತ ತಿಳ್ಕೊಂಡು ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ದಿನಾಂಕದಿಂದ ಇಲ್ಲಿವರೆಗೆ ಸಾಕಷ್ಟು ಎಲ್ಲ ರಾಷ್ಟ್ರಗಳಲ್ಲಿ ದೌರ್ಜನ್ಯ ತಡೆ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಂದು ರಾಷ್ಟ್ರದಲ್ಲಿ ಈ ದೌರ್ಜನ್ಯ ತಡೆ ದಿನಾಚರಣೆಗೆ ಅಷ್ಟೊಂದು ವಿಶೇಷವಾದಂತಹ ಮಹತ್ವವನ್ನು ನೀಡಿಲ್ಲ, ಹಾಗಾಗಿ ಇದಕ್ಕೆ ಪ್ರಚಾರ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಹಿರಿಯ ನಾಗರಿಕರ ದೌರ್ಜನ್ಯಗಳು ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ದೌರ್ಜನ್ಯ ಅಂತಂದ್ರೆ ಹೊಡೆಯೋದು, ಬಡಿಯೋದು ಮತ್ತು ಎಲ್ಲರೂ ಕಿಡ್ನಾಪ್ ಮಾಡೋದು, ಇದಕ್ಕೆಲ್ಲಾನು ದೌರ್ಜನ್ಯ ಅಂತ ಸಾಮಾನ್ಯವಾಗಿ ಅಂತಾರೆ. ಆದ್ರೆ ಇದು ಅಷ್ಟೇ ದೌರ್ಜನ್ಯ ಅಲ್ಲ, ಹಿರಿಯ ನಾಗರಿಕರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು, ನೋವು ಆಗುವಂಗ ಮಾತನಾಡುವುದು, ಅದಕ್ಕೂ ಇದು ಕೂಡ ಒಂದು ದೌರ್ಜನ್ಯ. ಮತ್ತು ಹಿರಿಯ ನಾಗರಿಕರಿಗೆ ಏನು ವಂಚನೆ ಮಾಡ್ತಾ ಇದ್ದಾರೆ, ದೈಹಿಕ ಹಿಂಸೆ ಕೊಡ್ತಾ ಇದ್ದಾರೆ, ಅವರ ಆಸ್ತಿ ವಂಚನೆ ಮಾಡ್ತಾ ಇದ್ದಾರೆ, ಇದು ಕೂಡ ಒಂದು ದೌರ್ಜನ್ಯ. ಇಂತಹ ಅನೇಕ ದೌರ್ಜನ್ಯಗಳ ಕೇಸುಗಳು ಕೊಲೆಯಾಗುವವರಿಗೂ ಕೂಡ ಪ್ರತಿ ದಿವಸ ನೀವೆಲ್ಲ ನೋಡ್ತೀರಿ, ಟಿವಿ ಮಾಧ್ಯಮದಲ್ಲಿ ನೋಡ್ತೀರಿ, ನ್ಯೂಸ್ ಅಲ್ಲಿ ನೋಡ್ತೀರಿ, ಪತ್ರಿಕೆಯಲ್ಲಿನೂ ನೋಡ್ತೀರಿ, ಸಾಕಷ್ಟು ದೌರ್ಜನ್ಯಗಳು ಹಿರಿಯ ನಾಗರಿಕರ ಮೇಲೆ ನಡೀತಾವೆ. ಹಾಗಾದ್ರೆ ತಡಿಬೇಕಾದ ಕ್ರಮವೇನು, ಇದಕ್ಕೆ ಕಾರಣ ಏನನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಬೇಕಂತಂದ್ರೆ, ದೌರ್ಜನ್ಯಗಳಲ್ಲಿ ಮುಖ್ಯವಾಗಿ 2 ಪಾರ್ಟ್ ಅನ್ನು ನಾವು ಮಾಡಬಹುದು. ಮೊದಲನೇ ಪಾರ್ಟ್ ನಲ್ಲಿ ಕೌಟುಂಬಿಕ ದೌರ್ಜನ್ಯಗಳು. ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿ ಕೇಸುಗಳು, ಮುಕ್ಕಾಲು ಭಾಗ ಕೇಸುಗಳು ನೀಡತಕ್ಕಂಥವು ಕೌಟುಂಬಿಕ ದೌರ್ಜನ್ಯಗಳು. ಕೌಟುಂಬಿಕ ದೌರ್ಜನ್ಯಗಳಂದ್ರೆ ಏನು, ವಯಸ್ಸಾದ ಮೇಲೆ ಆ ಮನುಷ್ಯ ದುಡಿತಕ್ಕಂಥ ಶಕ್ತಿಯನ್ನು ಕಳ್ಕೊಂಡಾಗ ಅವನಿಗ ಸಹಜವಾಗಿ ಅವನ ಮಕ್ಕಳು, ಮೊಮ್ಮಕ್ಕಳು, ಹೆಂಡರು ಎಲ್ಲರೂ ಕೂಡಿ ನಿನಗೆ ದುಡಿಯೋ ಶಕ್ತಿ ಹೋಯ್ತು, ಆಯ್ತು, ನಿನಗೆ ಹಿರಿಯತನ ಮಾಡಕ್ ಬರೋದಿಲ್ಲ ಅಂತ ತಿಳ್ಕೊಂಡು ಅವನ ಮೊದಲೇದಾಗಿ ಅವನ ಆಸ್ತಿಗೆ ವಂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆಸ್ತಿಯನ್ನ ಬರ್ಸ್ಕೊಂತಾರೆ. ಯಾಕೆ ಬರ್ಸ್ಕೊಂತಾರ ಅಂತಂದ್ರೆ, ಈ ಕಾನೂನು ಪ್ರಕಾರ 65 ವಯಸ್ಸು ದಾಟ್ತಂತಾರ, ಆಸ್ತಿ ಮೇಲೆ ಯಾವುದೇ ಒಂದು ಸಾಲನೂ ಕೊಡೋದಿಲ್ಲ, ವ್ಯವಹಾರನೂ ಮಾಡೋದಿಲ್ಲ. ಅದಕ್ಕೆ ಮನೆತನದ ವ್ಯವಹಾರ ಸಲುವಾಗಿ ನೀನು ನನ್ನ ಜಮೀನು ಬರೆದುಕೊಡು, ಮನಿ ಬರೆದುಕೊಡು ಅಂತಾರ. ಅವ್ರ ಮಕ್ಕಳು, ಹೆಂಡರು, ಕುಟುಂಬದ ಸದಸ್ಯರೊಂದು ಪ್ರೀತಿಗೆ ವಿರೋಧ ಮಾಡಬಾರ್ದು ಅಂತ ತಗೊಂಡು ಅವರು ತಮ್ಮ ಆಸ್ತಿಯನ್ನು ಬರೆದುಕೊಡ್ತಾರ. ಆಸ್ತಿ ಬರೆದುಕೊಟ್ಟ ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅಲ್ಲಿ ಆಟೋಮೆಟಿಕ್ಲಿ ಅವರು ನಿರ್ಲಕ್ಷ್ಯ ಮಾಡಿ ಮಾಡಿ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಮನೆಯಿಂದ ಹೊರಗನ ಹಾಕ್ತಾರೆ. ನೀನು ದುಡಿಯುವುದಿಲ್ಲ, ನಿನ್ನಿಂದ ಯಾವುದೇ ಉತ್ಪನ್ನನೂ ಇಲ್ಲ, ಅದಕ್ಕೆ ನಿಂದ ಅವಶ್ಯಕತೆ ನಮಗಿಲ್ಲ ಅಂತ ತಿಳ್ಕೊಂಡು ಮನೆಯಿಂದ ಹೊರಗೆ ಹಾಕ್ತಾರ. ಊಟಕ್ಕೆ ಹಾಕೋದಿಲ್ಲ ಮತ್ತು ವೈದ್ಯಕೀಯ ಚಿಕಿತ್ಸೆ. ಬಹುಶಃ ಇವತ್ತು 65-70 ದಾಟ್ತೆ ಅಂದ್ರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಒಂದಿಲ್ಲ ಒಂದು ಕಾಯಿಲೆಗಳು ಬಂದೇ ಬರ್ತಾವೆ. ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡಬೇಕು. ಆದ್ರೆ ಮನೆತನದವರು ಯಾರು ಇವರಿಗೆ ಕಾಳಜಿ ತಗೊಳ್ಳೋದಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಇವ್ ಯಾವಾಗ ಸಾಯ್ತಾನಪ್ಪ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ, ಯಾಕಂದ್ರೆ ಸತ್ತ ಮೇಲೆ ಆಸ್ತಿ ಸಿಗ್ತೈತಿ. ಇದೇ ರೀತಿ ಒಳಗೆ ಆಸ್ತಿ ಇದ್ದವ್ರು ಒಂಥರ, ಆದ್ರೆ ಇನ್ನು ಬೇರೆದವರು, ದೊಡ್ಡ ದೊಡ್ಡ ಅಧಿಕಾರಿಗಳು, ಕೋಟ್ಯಾಧೀಶರು, ಇವರು ಕೂಡ ಇದೇ ಒಂದು ಪಾಯಿಂಟ್ನಿಂದ ಸಫರ್ ಆಕರೆ. ಯಾಕಂದ್ರೆ ಅವ್ರ ಮಕ್ಕಳು ಅವ್ರ ಹತ್ರ ಇರೋದಿಲ್ಲ, ಸಾಕಷ್ಟು ವಿದ್ಯಾಬುದ್ಧಿ ಮಾಡ್ತಾರ, ಪರದೇಶಕ್ಕೆ ಕಳಿಸ್ತಾರ, ದೊಡ್ಡ ದೊಡ್ಡ ನೌಕರಿ ಹಿಡಿತಾರ. ಆದ್ರೆ ಹಳ್ಳಿ ಇವರು ವಯಸ್ಸಾದ ಮೇಲೆ ಇವರು ಪಾಲನೆ ಪೋಷಣೆ ಮಾಡಕ ಯಾರು ಹತ್ರ ಇರೋದಿಲ್ಲ. ಬಹಳಷ್ಟು ಜೋರು ಮಾಡಿದ್ರು ಒಂದು ಸರ್ವೆಂಟ್ ಇಟ್ಟು ನೋಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಪ್ರೀತಿ ವಿಶ್ವಾಸಗಳನ್ನು ಕಳ್ಕೊಂಡು ಒಂಟಿ ಜೀವನದಿಂದ ಅವರು ಸಫರ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ, ಈ ದೌರ್ಜನ್ಯನೂ ಕೂಡ ಇದು ಹಾಗೆ ಆಗ್ತದೆ. ಈ ರೀತಿ ಒಳಗೆ ಅವರು ಏನು ಒಂದು ಸಫರ್ ಆಗ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಮಾನಸಿಕ ಹಿಂಸೆಯಿಂದ, ದುಡ್ಡು ಮುಖ್ಯ ಅಲ್ಲ, ನನ್ನವರು ಯಾರೂ ಇರೋದೇನಿಲ್ಲ ಅಂತಕ್ಕಂಥ ಒಂದು ಒಂಟಿತನ ಜೀವನ ಕಾಡ್ತತಿ. ಆ ಒಂದು ದೃಷ್ಟಿಯಿಂದ ಅವ್ರ ಒಬ್ಬಂಟಿಗೆ ಜೀವನ ನೋಡಿಕೊಂಡು ಅವ್ರ ಮೇಲೆ ಕೊಲೆ, ಸುಲಿಗೆ, ಆಸ್ತಿ ವಂಚನೆ, ಸಾರ್ವಜನಿಕರು ಅಟ್ಯಾಕ್ ಮಾಡ್ತಾರೆ. ಇದು ಒಂದು ರೀತಿಯಿಂದ ಒಂದು ದೌರ್ಜನ್ಯ. ಹೀಗಾಗಿ ಇನ್ನು ಕೆಲವರು ಬಡವರ್ಗದಂಥ ಒಂದು ಹಿರಿಯ ನಾಗರಿಕರ ಪರಿಸ್ಥಿತಿ

ದಿನ ಬೇರೆ. ಅವ್ರಿಗೆ ಆಸ್ತಿ ಇರುವುದಿಲ್ಲ, ಮಕ್ಕಳ ಹತ್ರ ಏನು ಇರುವುದಿಲ್ಲ, ಮಕ್ಕಳ ದುಡ್ಕೊಂಡು ತಿನ್ನಕ್ ಆಗೋದಿಲ್ಲ. ತಂದೆ ತಾಯಿಯಲ್ಲಿ ನೋಡ್ತಾರ, ಆಟೋಮೆಟಿಕಲ್ ಆಗಿ ಕೆಲವರು ಬಾಡಿಗೆ ಮನೆಗೆ ಇರ್ತಾರೆ. ವಯಸ್ಸಾದ್ಮೇಲೆ ತಂದೆ ನಮಗೆ ಭಾರ ಅಂತಕ್ಕಂತ ಭಾವನೆಯಿಂದ ಅವ್ರು ಹೊರಗೆ ಹಾಕೋದು, ಊಟಕ್ಕೆ ಹಾಕಂಗಿಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡಕ್ಕ ಚಾಲೂ ಮಾಡ್ತಾರ. ಈ ರೀತಿ ಒಂದು ದೌರ್ಜನ್ಯಗಳು ನಡೆದಾಗ ಯಾರು ರಕ್ಷಣೆಗೆ ಬರಬೇಕು ಅನ್ನೋದು ಒಂದು ಸಮಸ್ಯೆ. ಆದರೆ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ಕಾನೂನನ್ನು ರಚನೆ ಮಾಡೈತಿ 2007 ಈ ಕಾನೂನು ರಚನೆ ಮಾಡಿದ ಮೇಲೆ ಬಹಳಷ್ಟು ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ದೌರ್ಜನ್ಯಗಳು ಯಾವ ರೀತಿ ನಡೀತಂದ್ರೆ ಹಿರಿಯ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದಂತ ಕಾರಣಗಳು ಇದಾವ. ಈ ಮೂಲಭೂತ ಹಕ್ಕುಗಳು ನಮ್ಗ ಅನೇಕ ಬಾರಿ ಏನ್ ಸಿಗಬೇಕು ಅದು ಇವತ್ತಿನವರೆಗೂ ಸಿಕ್ಕಿಲ್ಲ. ಅದು ನಮ್ಮ ದುರ್ದೈವ. ಯಾಕಂದ್ರೆ ಕಾನೂನು ಜಾರಿಯಾಗಿ 16 ಆತು, ಕಾನೂನೊಳಗೆ ಇದ್ದಂತ ಸೌಲಭ್ಯಗಳನ್ನ ಸರ್ಕಾರ ಇಲ್ಲಿ ತನಕ ಕೊಟ್ಟಿಲ್ಲ. ಆ ಕಾನೂನು ಇದ್ದಂತ ಸೌಲಭ್ಯಗಳನ್ನ ಪಡ್ಕೊಳಕ ನಾವು ಸಾಕಷ್ಟು ಅಹೋರಾತ್ರಿ ನಮ್ಮ ಸಂಘ ಹೋರಾಟವನ್ನ ಮಾಡ್ತಾ ಇದೆ. ಇದ್ರ ಜೊತೆಗಿನ ದೌರ್ಜನ್ಯ ತಡೆಯ ಸಲುವಾಗಿ ನಾವು ಸರ್ಕಾರಕ್ಕೆ ಬಹಳಷ್ಟು ಸರಿ ಕೇಳ್ಕೊಂಡಾಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಹೊಂಚಿ ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲಿ ಕೂಡ ದೌರ್ಜನ್ಯ ತಡೆ ಒಂದು ಕಾನೂನನ್ನು ರಚನೆ ಮಾಡಬೇಕು, ಹಿರಿಯ ನಾಗರಿಕ ರಕ್ಷಣೆ ಕೊಡಬೇಕಂತ ತಿಳ್ಕೊಂಡು ಮೊನ್ನೆ ಡಿಸೆಂಬರ್ ತಿಂಗಳದೊಳಗೆ ಕರ್ನಾಟಕ ಸೀನಿಯರ್ ಸಿಟಿಜನ್ ಪ್ರೊಟೆಕ್ಷನ್ ಅಂಡ್ ಅಬ್ಯೂಸ್ಮೆಂಟ್ ಆಕ್ಟ್ 25 ಅಂತ ಒಂದು ಕಾನೂನನ್ನು ತಂದಿದ್ದಾರೆ. ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಈ ಕಾನೂನನ್ನು ಸಂರಕ್ಷಣೆ ಮಾಡಿ ನಾವು ಅದನ್ನು ಜಾರಿ ಮಾಡ್ಕೋಬೇಕು. ಇನ್ನು ಎರಡನೇದಾಗಿ ಗೃಹ ಇಲಾಖೆಯವರು 6 ಕೆಳಗೆ ಆಸರೆ ಅಂತಕ್ಕಂಥ ಒಂದು ಕಾನೂನು ತಂದಿದ್ದಾರೆ. ಆಸರೆ ಅಂದ್ರೆ ಹಿರಿಯ ನಾಗರಿಕ ಎಲ್ಲ ರೀತಿಯಿಂದ ಸೌಕರ್ಯಗಳನ್ನು ರಕ್ಷಣೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಬಹಳ ಸುಂದರವಾದಂತಹ ಕಾನೂನು ಅದು ಆಸರೆ. ಅದು ಕೂಡ ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಹೀಗಾಗಿ ಹಿರಿಯ ನಾಗರಿಕರಿಗೆ ಏನೋ ತೊಂದರೆ ಆದರೂ ಪೊಲೀಸ್ ಸ್ಟೇಷನ್ಗೆ ಹೋದ ರಕ್ಷಣೆ ಸಿಗಬೇಕು, ಅವ್ರಿಗೆ ಸೌಲಭ್ಯ ಕೊಡಿಸಬೇಕು. ಅದು ಇಲ್ಲಿ ತನಕ ಸಿಕ್ಕಿಲ್ಲ. ಆ ಸಿಗದೇ ಇರೋ ಕಾರಣದಿಂದ ಪ್ರತಿ ದಿವಸ ದೌರ್ಜನ್ಯಗಳು ಹೆಚ್ಚು ಹೆಚ್ಚಾಗಿ ನಾವು ಯಾರು ಏನು ಮಾಡಿದ್ರು ಎಲ್ಲೇ ಇವರಿಗೆ ರಕ್ಷಣೆ ಮಾಡೋರು ಯಾರಿಲ್ಲ ಅಂತಕ್ಕಂಥ ಭಾವನೆ ಬಂದು ಪ್ರತಿ ದಿವಸ ದೌರ್ಜನ್ಯಗಳು ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಈ ಕಾರಣದಿಂದ ನಾನು ಕೇಳ್ಕೊಳ್ಳೋದೇನಂತಂದ್ರೆ ಸರ್ಕಾರ ತಕ್ಷಣ ಹಿರಿಯ ನಾಗರಿಕರಿಗಾಗಿ ರಚನೆ ಮಾಡಿದಂಥ ಆಸರೆ ಅಂತಕ್ಕಂಥ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಕಾನೂನನ್ನು ತಕ್ಷಣ ಜಾರಿ ಮಾಡಿ ಅದನ್ನು ಓರಲ್ ಆಗಿ ಈಗಾಗಲೇ ಹೇಳಿದಾರ ಆಗೈತೆ ಅಂತ. ಅದು ಪ್ರಾಕ್ಟಿಕಲ್ ಆಗಿ ಅದು ಹೆಲ್ಪ್ ಆಗಿಲ್ಲ. ಆಮೇಲೆ ಏನು ಹೊಸದಾಗಿ ಒಂದು ಕಾನೂನು ಮಾಡಿದಾರ, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಸೀನಿಯರ್ ಸಿಟಿಜನ್ ಅಂಡ್ ಅಬ್ಯೂಸ್ಮೆಂಟ್ ಆಕ್ಟ್ 25 ಬಹಳ ಸುಂದರವಾದಂಥ ಕಾನೂನನ್ನು ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಕ್ಕೆ ಈಗಾಗಲೇ 3 ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗೈತಿ, ಇಲ್ಲಿ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ಹೀಗಾಗಿ ಏನಾಗ್ತದೆ ಅಂತಂದ್ರೆ ಹಿರಿಯ ನಾಗರಿಕರ ಮೇಲೆ ನಿರಂತರವಾದಂಥ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಮತ್ತು ಇದ್ರ ಜೊತೆಗೆ ಆಸ್ತಿ ವಂಚನೆ, ಬಹಳಷ್ಟು ಆಸ್ತಿ ವಂಚನೆ ನಡೀತಾ ಇದ್ದಾವೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ಬಿಟ್ರಂತೆ ಬಹಳ ತೊಂದರೆಯಲ್ಲಿದೆ. ಅವ್ರಿಗೆ ಏನು ಗುರ್ತಾ ಇರೋದಿಲ್ಲ, ಏನೋ ಮಾಡೋಕ್ಕೆ ಸಾಲ ತಗೊಳಕ್ಕಂತ ಒಂದು ಸೈ ತಗೊಂತಾರೆ, ಆಸ್ತಿ ತಮ್ಮ ಹೆಸರಲ್ಲಿ ಹಚ್ಕೊಂಡಿದ್ದಾರೆ. ಆಮೇಲೆ ಇನ್ನು ಕೆಲವು ಮಕ್ಕಳು ಬಂದು ಮೊದಲು ಪ್ರೀತಿಯಿಂದನೇ ಅವ್ರಿಗೆ ಬರೆಸ್ಕೊಂತಾರೆ ಆಸ್ತಿಯನ್ನು, ಆಮೇಲೆ ಅವ್ರಿಗೆ ವಿರೋಧ ಮಾಡಿ ಮನೆ ಬಿಟ್ಟು ಹೊರಗಾಗ್ತಾರೆ. ಊಟಕ್ಕೆ ಹಾಕಂಗಿಲ್ಲ, ಪಾಲನೆ ಪೋಷಣೆ ಮಾಡೋಂಗಿಲ್ಲ, ಮತ್ತು ಅವ್ರಿಗೆ ಆರೋಗ್ಯ ರಕ್ಷಣೆನೂ ಮಾಡೋದಿಲ್ಲ. ಇಂಥ ಎಲ್ಲ ಇದನ್ನು ರಕ್ಷಣೆ ಮಾಡೋಕೆ ಸರ್ಕಾರದ ಕಾನೂನು ಇದ್ದರೂ ಕೂಡ ಇಲ್ದಂಗೆ ಆಗೈತಿ. ಅದಕ್ಕೆ ಇದನ್ನು ತಿಳ್ಕೊಂಡು ನಮ್ಮ ದೌರ್ಜನ್ಯ ತಡೆ ದಿನಾಚರಣೆಯ ನಿಮಿತ್ತವಾಗಿ ಎಲ್ಲರೂ ತಿಳ್ಕೋಬೇಕು ಮತ್ತು ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ತಿಳ್ಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂತ ಬಂದಿದೆ. ಈಗೂ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಬಹಳ ವಿಚಿತ್ರ ಅಂದ್ರೆ ಜೂನ್ 15 ಇಡೀ ಒಂದು ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡಿದ್ರು ನಮ್ಮ ಭಾರತ ದೇಶದಲ್ಲಿ ಇದರ ಆಚರಣೆನೇ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರ ಅಧಿಕಾರಿಗಳು, ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಚಿಂತನೆ ಮಾಡಿ ಹಿರಿಯ ನಾಗರಿಕರ ಮೇಲೆ ನಡೀತಕ್ಕಂಥ ಮಾನಸಿಕ ದೌರ್ಜನ್ಯಗಳು ಮತ್ತು ಭೌತಿಕ ದೌರ್ಜನ್ಯಗಳು ಮತ್ತು ಆಸ್ತಿ ವಂಚನೆ ಪ್ರಕರಣಗಳನ್ನು ತಡೆಗಟ್ಟಬೇಕು ಅಂತ ಹೇಳ್ಕೊಂಡು ನಾನು ಸರ್ಕಾರದಲ್ಲಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ರಾಷ್ಟ್ರದಲ್ಲಿ ಸುಮಾರು 20 ಜನ ಹಿರಿಯ ನಾಗರಿಕರಿದ್ದಾರೆ. ರಾಜ್ಯದಲ್ಲಿ 80 ಹಿರಿಯ ನಾಗರಿಕರಿದ್ದಾರೆ. ಇವರೆಲ್ಲರಿಗೂ ಹಿರಿಯ ನಾಗರಿಕರ ಸೌಲಭ್ಯ ಬಗ್ಗೆ ಸಾಕಷ್ಟು ಮಾಹಿತಿನೂ ಕೂಡ ಇಲ್ಲ, ಕಾನೂನು ಜಾಗೃತಿ ಕೂಡ ಇಲ್ಲ. ನಮಗೆ ಒಂದೇ ಒಂದು ಎಲ್ಲರಿಗೂ ಗೊತ್ತಿರೋದು ಸರ್ಕಾರ ಆಚರಣೆ ಮಾಡೋದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ.
ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿನ ದಿವಸ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಜೊತೆಗಿನ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ

ಏನನ್ನು ಮಾಡಬೇಕಂತ ಇವನದವ್ರು ಹೇಳಿದರೂ ಕೂಡ ಇದನ್ನು ಕೈ ಬಿಟ್ಟರು. ಓನ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಮಾಡ್ತಾ ಬಂದರು. ಹೀಗಾಗಿ ಇದಕ್ಕೆ ಮಹತ್ವ ಕಳ್ಕೊಂಡ ಮೇಲೆ ಹಿರಿಯ ನಾಗರಿಕ ಮೇಲೆ ಯಾವುದೇ ದೌರ್ಜನ್ಯ ಮಾಡಿದರೂ ಕೂಡ ನಮಗೆ ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಕುಟುಂಬದ ಸದಸ್ಯರಲ್ಲಿ ಬಂದಿದ್ದರಿಂದ ಪ್ರತಿ ದಿವಸ ದೌರ್ಜನ್ಯಗಳು ಹೆಚ್ಚು ಆಗ್ತಾ ಇದ್ದಾನೆ. ಮತ್ತು ಇದ್ರ ಜೊತೆಗಿನ ಒಂದು ಆಸ್ತಿ ಸಲುವಾಗಿ ಬಹಳಷ್ಟು ಕಡೆ ಹಿರಿಯ ನಾಗರಿಕರಿಗೆ ಹಂಸ ಕೊಡೋದು, ಕೂಡಿ ಹಾಕೋದು, ಇಂಥ ಅನೇಕ ಕೇಸುಗಳು ಕೂಡ ನಮ್ಮ ರಾಷ್ಟ್ರದಾದ್ಯಂತ ನಡೀತಾ ಇದ್ದಾವೆ. ಮತ್ತು ಈ ಒಂದು ಹಿರಿಯ ನಾಗರಿಕರ ಸಲುವಾಗಿ ಇಡೀ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈ ಕಾನೂನು ಜಾರಿಯಾಗಿದ್ದರೂ ಕೂಡ ಸಮರ್ಪಕವಾದಂಥ ಕಾನೂನು ಜಾರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆಗೇ ಇಲ್ಲ. ಈ ಕಾರಣದಿಂದ ಎಲ್ಲ ಹಿರಿಯ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು, ಹಿರಿಯ ನಾಗರಿಕರ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡ್ಕೊಳ್ಳಬೇಕು. ಎಷ್ಟೋ ಜನ ಆರ್ಥಿಕವಾಗಿ ದುರ್ಬಲರಾದಂಥ ಹಿರಿಯ ನಾಗರಿಕರಿಗೆ ಇವತ್ತು ಉಪವಾಸ ಇದ್ದಾರೆ. ಅವರಿಗೆ ನಮ್ಮ ಸಂಘ ಒಂದು ಬೇಡಿಕೆ, ಕಾನೂನುಬದ್ಧವಾಗಿ ಪ್ರತಿ ತಿಂಗಳ 10,000 ರೂಪಾಯಿ ಮಾಸಾಸನ ಕೊಡೋಕೆ ಕೂಡ ಬೇಡಿಕೆ ಇಟ್ಟಿದ್ದೇವೆ. ಅದನ್ನು ಕೊಟ್ಟರೆ ಹಿರಿಯ ನಾಗರಿಕರ ಬಡವರ ರಕ್ಷಣೆ ಆಗ್ತೈತಿ, ಮತ್ತು ಕಾನೂನು ಜಾರಿ ಮಾಡಿದರೆ ಎಲ್ಲ ಹಿರಿಯ ನಾಗರಿಕರಿಗೆ ಒಂದು ರಕ್ಷಣೆ ಕೊಟ್ಟಂಗೆ ಆಗ್ತೈತಿ ಅಂತ ತಿಳ್ಕೊಂಡು ನನ್ನ ಕಳಕಳಿಯ ಮನವಿ. ಇದನ್ನು ಸರ್ಕಾರ ತೀವ್ರವಾಗಿ ಜಾರಿ ಮಾಡಬೇಕಂತ ವಿನಂತಿ ಮಾಡಬೇಕು.

ಇದುವರೆಗೆ ಹಿರಿಯ ನಾಗರಿಕರ ದೌರ್ಜನ್ಯದ ವಿರೋಧಿ ದಿನದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಈ ಕುರಿತು ಮಾತನಾಡಿದವರು ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಬಿ.ಎ. ಪಾಟೀಲ್. ಸಂಕಲನ ರಾಖಿ ಹಾನ್ಗ.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಧಾರವಾಡ ವೇಳೆ 8:45 ಆಗುತ್ತಲಿದೆ. ಇದೀಗ ದಿಲ್ಲಿ ಕೇಂದ್ರದಿಂದ ವಾರ್ತೆಗಳನ್ನು ಕೇಳುತ್ತೀರಿ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾಜಿಕ ಆರೋಗ್ಯ ಅಂತಂದ್ಕೊಳ್ಳೇನೆ ಫಸ್ಟ್ ನಮಗೆ ಸಮಾಜದ ಪ್ರಾರಂಭದ ಘಟಕ ಅಂತಂದ್ರೆ ಕುಟುಂಬ ಅಂತ ಹೇಳಿ. ಸೊ ಹಿಂಗಾಗಿ ಕೌಟುಂಬಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಇನ್ನಷ್ಟು ವಿಷಯಗಳನ್ನ ಸ್ವಾಮೀಜಿಯವರು ತಿಳಿಸ್ತಾ ಇದ್ದಾರೆ, ಕೇಳೋಣ.
1: ಕುಟುಂಬ ರಥದ ಎರಡು ಚಕ್ರಗಳು ಅಂದ್ರೆ ಗಂಡ ಹೆಂಡತಿ ದಂಪತಿಗಳು. ಈ ದಂಪತಿಗಳ ಸಂಬಂಧ ಹೇಗಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ಚೆನ್ನಾಗೋಗ್ಬಿಟ್ರೆ ಮುಂದಿನ ಸಂತಾನ ಚೆನ್ನಾಗಾಗುತ್ತೆ.
0: ಹೌದು,
1: ಗಂಡ ಹೆಂಡತಿಯರು ಹೇಗೆ ಬದುಕ್ತಾರೋ ಅಂತಹ ಸಂತಾನವನ್ನು ನಿರ್ಮಾಣ ಮಾಡಿ, ಅವರ ಸ್ವಭಾವಗಳು ಹೇಗಿರುತ್ತೋ ಹಾಗೆ

0: ಮಕ್ಕಳ ಸ್ವಭಾವ ಕೂಡ ಬರುತ್ತೆ.
1: ಹೌದು,
0: ತಂದೆ ತಾಯಿಗಳಿದ್ದ ಹಾಗೆ ಮಕ್ಕಳಿದ್ದೇ ಇರ್ತಾರೆ ಹೆಚ್ಚು ಪ್ರಸಂಗಗಳಲ್ಲಿ. ಎಲ್ಲೋ ಕೆಲವು ಅಪವಾದಗಳು ಇರಬಹುದು, ಆದರೆ ಹೆಚ್ಚು ಪ್ರಸಂಗಗಳಲ್ಲಿ ಹೆಚ್ಚು ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಸ್ವಭಾವನೆ ಮಕ್ಕಳಿಗೆ ಬರುತ್ತೆ. ಅದನ್ನು ಅವರು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬೋದು ಶಿಕ್ಷಣದ ಮೂಲಕ. ಬೇಕಾದದ್ದನ್ನು ಅಳವಡಿಸ್ಕೊಂಡು ಬೇಡವಾದದ್ದನ್ನು ಬಿಟ್ಟು ಅವರ ಸ್ವಭಾವವನ್ನು ಇನ್ನೂ ಉನ್ನತೀಕರಿಸ್ಕೊಳ್ಬೋದು. ಆದರೆ ಮೊದಲು ಈ ಸತಿಪತಿಗಳ ವಿಷಯವಾಗಿ ಬಹಳ ಅದ್ಭುತವಾದಂತಹ ಮಾತುಗಳನ್ನು ನಮ್ಮ ಶರಣರು ಹೇಳ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷವ ಬರೆಸಿದಂತೆ ಕಾಣ ರಾಮನಾಥ, ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಅಂದರೆ ಸತಿಪತಿಗಳು ಅವರು ಸಂಬಂಧ ಹೇಗಿರ್ಬೇಕಪ್ಪ ಅಂದರೆ ಹಿತವಾಗಿರಬೇಕು. ಆದರೆ ಸಾಂಪ್ರದಾಯಿಕವಾಗಿ ಏನು ಬಂದ್ಬಿಟ್ಟಿದೆ ಅಂದರೆ ಪತಿದೇವರು ಪತಿದೇವರು ಅಂತ ತಿಳ್ಕೋ. ಸರಿ, ಪತಿದೇವರು ಅಂತ ತಿಳ್ಕೊಳ್ಳೋದು ಒಳ್ಳೇದೇನೆ, ಪತಿಯೂ ಕೂಡ ಸತಿಯನ್ನು ದೇವರು ಅಂತ ತಿಳ್ಕೋಬೇಕಲ್ಲ.
1: ಹೌದು,
0: ಅದನ್ನ ಹೇಳ್ಕೊಡ್ಲಿಲ್ಲ ನಮ್ಮ ಜಾನಪದ ಆಗಲಿ ಅಥವಾ ಬೇರೆಯವರಾಗಲಿ. ಸಾಂಪ್ರದಾಯಿಕವಾಗಿ ಶರಣರು ಬರೋ ತನಕ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ಅಸಮಾನತೆ ಬಂದರೆ ಏನಾದರೂ ಹೆಣ್ಣನ್ನು ನೀನು ಕೀಳು ಅಂತ ಅಂದರೆ ನಿನ್ನ ಸಂಸಾರ ಪ್ಯಾರಾಲಿಟಿಕ್ ಆಗ್ಬಿಡುತ್ತೆ, ಅಂದರೆ ಅರ್ಧಾಂಗವಾಯು ಆದಂಗೆ. ಆದ್ದರಿಂದ ಹೆಣ್ಣು ಗಂಡಿನ ನೆರಳಲ್ಲ ಶರಣರ ದೃಷ್ಟಿಯಲ್ಲಿ, ನೆರಳು ಅಂತ ಹೇಳೋದಿಲ್ಲ ಅವರು. ಅವರು ಹೊಯ್ಕೈಯಾಗಿ ಅಂದರೆ ಒಂದೇ ಸಮವಾಗಿ, ಒಂದು ಚಕ್ಕಡಿಯ ಗಾಲಿ ಇದ್ದ ಹಾಗೆ, ಸಂಸಾರ ರಥದ ಎರಡು ಗಾಲಿ ಇದ್ದ ಹಾಗೆ. ಆದ್ದರಿಂದ ಅವ್ರ ಸಂಬಂಧ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಇಬ್ಬರು ಒಂದಾಗಿ ಬದುಕಿದ್ರೆ ದೇವರೇ ಒಲಿತಾನೆ, ಅದು ಪರಮಾತ್ಮನಿಗೆ ಇಷ್ಟ ಆಗುತ್ತೆ. ಪರಮಾತ್ಮನಿಗೆ ಇಷ್ಟ ಆದುದರ ಸಂಕೇತ ಏನಪ್ಪ ಅಂದರೆ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗಿರ್ತದೆ.
1: ಹೌದು,
0: ಮನಸ್ಸು ಪ್ರಫುಲ್ಲಿತವಾಗಿದ್ದರೆ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ಚಿನ್ಮಯನಾದಂತಹ ಆ ಪರಮಾತ್ಮನಿಗೆ ಇಷ್ಟ ಆಗೇ ಆಗುತ್ತೆ.
1: ಹೌದು,
0: ಸತಿಪತಿಗಳು ಒಂದಾಗದ ಭಕ್ತಿ ಏನಾಗುತ್ತೆ ಅಂದರೆ ಅಮೃತದೋಳ್ ವಿಷವ ಬೆರೆಸಿದಂತೆ. ಅಂದರೆ ಅಮೃತ ವಿಷ ಬೆರೆತರೆ ಅಮೃತನೂ ವಿಷ ಆಗೋಗ್ಬಿಡುತ್ತೆ, ವಿಷ ಅಮೃತ ಆಗಲ್ಲ. ಒಂದು ಹಂಡೆ ಹಾಲಿದೆ, ಒಂದು ಹನಿ ವಿಷ ಹಾಕ್ಬಿಟ್ರೆ ಅಷ್ಟು ಹಾಲು ಕೆಟ್ಟೋಗ್ಬಿಡುತ್ತೆ. ನೀವು ಬೇಕಾದ್ರೆ ಒಂದು ಹನಿಗೆ ಒಂದು ಹಂಡೆ ಹಾಲು ಹಾಕಿದ್ರೆ ಆಗಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆ ವಿಷವನ್ನ ತೊಡೆದು ಹಾಕ್ಬೇಕೇ ಹೊರತು ಅದನ್ನ ಬದಲಾಯಿಸಕ್ ಬರಲ್ಲ. ಆದ್ರಿಂದ ನಮ್ಮಲ್ಲಿರುವ ವಿಷಮತೆಗಳನ್ನ ತೊಡೆದು ಹಾಕ್ಬೇಕೇ ಹೊರತು ಅದನ್ನೇನೋ ಸಹಿಸ್ಕೊಂತೀನಿ ಅಂತನೋ ಅಥವಾ ಏನಾದರೂ ಸರಿಪಡಿಸ್ಬೋದಾ ಅಥವಾ ದಬ್ಬಾಳಿಕೆ ಮಾಡ್ಬೋದಾ ಅಥವಾ ಹೆದರಿಸ್ಬೋದಾ, ಇಲ್ಲ. ಹೆದರಿಕೆಯಿಂದ ದಬ್ಬಾಳಿಕೆಯಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ. ಆ ವಿಷದ ಭಾವ ಏನಿದೆಯಲ್ಲ, ಆ ವಿಷದ ಭಾವ ಅಂದರೆ ನಾನು ಕರೆಯೋದು ಅಹಂಕಾರ. ನಾನು ಸರಿ, ನಾನೇ ಸರಿ ಅನ್ನುವ ಅಹಂಕಾರ ಏನಿರ್ತದಲ್ಲ, ಅದು ಯಾರಿಗೆ ಬಂದರೂ ಅದು ಕೆಟ್ಟ ಹೋಗ್ಬಿಡುತ್ತೆ. ಆದ್ದರಿಂದ ಆ ಅಹಂಕಾರವನ್ನು ಬಿಟ್ಟು ಇಬ್ಬರೂ ಸಮಾನವಾಗಿ ಬದುಕೋದಿದೆಯಲ್ಲ, ಅದೇ ನಿಜವಾದಂತಹ ಕೌಟುಂಬಿಕ ಆರೋಗ್ಯಕ್ಕೆ ಮೊದಲನೇ ಅಡಿಪಾಯ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಇನ್ನು ಅಲ್ಲಮಪ್ರಭುಗಳು ವೈರಾಗ್ಯ ಜೀವಿಗಳವರು, ಅವರು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಸಂಸಾರವನ್ನು ತ್ಯಾಗ ಮಾಡುವಂಥವ್ರು. ಆದರೂ ಕೂಡ ಮುಂದೆ ಸಾಧನೆ ಆದಮೇಲೆ ಬಂದು ಅವರು ಅನುಭವಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು. ಅಲ್ಲಿ ಹೆಚ್ಚಾಗಿದ್ದದ್ದು ಗೃಹಸ್ಥರೇ, ಅನುಭವ ಮಂಟಪದಲ್ಲಿ ಹೆಚ್ಚಾಗಿದ್ದು ಗೃಹಸ್ಥರೇನೆ. ಆವಾಗ ಅವ್ರು ಹೇಳ್ತಾರೆ, ಉಭಯ ದೃಷ್ಟಿ ಏಕದೃಷ್ಟಿಯಾಗಿ ಕಾಂಬಂತೆ ದಂಪತಿ ಏಕೋಭಾವವಾದಲ್ಲಿ ಗುಹೇಶ್ವರಲಿಂಗ ಕಾಣ ಬಂದಿತ್ತು. ಬಹಳ ಅದ್ಭುತವಾದ ಮಾತದು. ಕಣ್ಣೆರಡಿದೆ, ಕಣ್ಣೆರಡಿದ್ರು ದೃಷ್ಟಿ ಬೇರೆ ಬೇರೆ ಅಲ್ಲ. ಎಡಗಣ್ಣಿಗೆ ಬೇರೆ ತರ ಕಾಣಿಸುತ್ತೆ, ಬಲಗಣ್ಣಿಗೆ ಬೇರೆ ತರ ಕಾಣಿಸುತ್ತೆ ಅಂದ್ರೆ ಅದು ಮುಗಿತು, ಅದು ಕುರುಡುತನ ಪ್ರಾರಂಭ ಆಯ್ತು ಅಂತ ಅರ್ಥ. ಆದ್ರಿಂದ ಒಬ್ರು ಗುರುಗಳು ಹೇಳ್ತಾ ಇದ್ರು, ನೋಡುವ ಕಣ್ಣೆರಡಾದ್ರು ನೋಟ ಒಂದೇ, ಆಮೇಲೆ ಮಾಡುವ ಕೈ ಎರಡಾದರೂ ಮಾಟ ಒಂದೇ, ಓಡುವ ಕಾಲು ಎರಡಾದರೂ ಕೂಡ ಓಟ ಒಂದೇ. ಹಾಗೆ ಪರಮಾತ್ಮ ಅಂದರೆ ಸಂಸಾರದಲ್ಲಿ ಹಾಗೆ ಬದುಕಬೇಕು. ಗಂಡ ಜೀವ ಒಂದು, ಹಾ ಹೇಳ್ತಿರ್ತಾರೆ ಸಾಮಾನ್ಯವಾಗಿ, ದೇಹ ಎರಡಾದರೂ ಕೂಡ ಜೀವ ಒಂದಾಗಿ ಭಾವ ಒಂದಾಗಿ ಬದುಕೋದಿದೆಯಲ್ಲ, ಅದು ನಿಜವಾದಂತಹ ಕುಟುಂಬ.
1: ಅರ್ಧನಾರೀಶ್ವರನಾಗಿ ಪರಮೇಶ್ವರನೇ
0: ಹಾಗೆ ಪರಮಾತ್ಮನನ್ನ ಅರ್ಧನಾರೀಶ್ವರನಾಗಿ ಚಿತ್ರಿಸಿರೋ ಉದ್ದೇಶ ಕೂಡ ಅದೇ. ಮನುಷ್ಯ ಚಿತ್ರಿಸಿದಾನೆ, ಅದು ಈ ಜಗತ್ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ್ ಬಿಟ್ಟು ಜಗತ್ತಿಲ್ಲ. ಅರ್ಧನಾರೀಶ್ವರ ಅನ್ನೋದು ಕೂಡ ಮನುಷ್ಯನ ಕಲ್ಪನೆ, ಅಂದ್ರೆ ಇಬ್ರು ಆತರ ಇರಿ, ಬೇರೆ ಬೇರೆ ಅಲ್ಲ ಅದು ಅನ್ನುವಂಥದ್ದು. ಮತ್ತೆ ಆಳವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ, ತತ್ವಜ್ಞಾನದ ದೃಷ್ಟಿಯಿಂದ ನೋಡಿದ್ರು ಕೂಡ ಹೆಣ್ಣಿನೊಳಗೆ ಗಂಡು, ಗಂಡಿನೊಳಗೆ ಹೆಣ್ಣು, ಎರಡು ಒಂದಕ್ಕೊಂದು ಪೂರಕವಾಗಿದ್ದೇ ಇದ್ದಾವೆ. ಈ ಸ್ವಭಾವದಲ್ಲೂ ಕೂಡ ಹೆಣ್ಣಿನಲ್ಲಿ ಕೆಲವರಲ್ಲಿ ಧೀರತನ ಇರ್ತದೆ, ಒನಕೆ ಓಬವ್ವ, ಕೇತೂರು ಚೆನ್ನಮ್ಮ, ಈಗಲೂ ಅನೇಕ ಜನ ಗಂಡು ಮಕ್ಕಳ ಸ್ವಭಾವ ಅಂದ್ರೆ ಅಷ್ಟು ಧೈರ್ಯ ದಿಟ್ಟತನ ಇರ್ತದೆ ಹೆಣ್ಮಕ್ಳಲ್ಲಿ,
1: ಗಂಡು ಮಕ್ಳಲ್ಲಿ
0: ಕೆಲವರಿಗೆ ಇರಲ್ಲ. ಆಮೇಲೆ ಸ್ವಭಾವ ಹೆಂಗರಣವನು ಅಂದ್ರೆ ಆ ತಾಯಿಯ ಸ್ವಭಾವ ಮಗನಿಗೆ ಬಂದ್ಬಿಟ್ಟಿರುತ್ತೆ, ಅದು ತಪ್ಪಲ್ಲ, ಆ ಸೃಷ್ಟಿ ಕ್ರಿಯೆನೇ ಹಾಗೆ.

0: ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ದಿವಸ ಏನು ತಪ್ಪು ಮಾಡಿದ್ದೀವೋ ನಾವು, ನಾನು ಶ್ರೇಷ್ಠ ನೀನು ಕನಿಷ್ಠ ಆ ಭಾವ ಬಿಟ್ಟು. ಆಮೇಲೆ ಇವತ್ತಿನ ಕಾಲದಲ್ಲಿ ಇನ್ನೊಂದೇನು ನಾವು ಪ್ರತಿಯೊಬ್ಬರು ಕಲ್ತ್ಕೋಬೇಕಂದ್ರೆ, ಈ ಕೆಲಸನ ವಿಭಾಗ ಮಾಡಿಬಿಟ್ಟಿತ್ತು ಸಂಪ್ರದಾಯ. ಅಡುಗೆ ಅಂದರೆ ಹೆಣ್ಮಕ್ಳೆ ಮಾಡ್ಬೇಕು, ಹೊರಗಡೆ ಹೋಗಿ ದುಡಿಯೋದು ಅಂದರೆ ಗಂಡ್ಮಕ್ಳೆ ದುಡಿಬೇಕು. ಹೆಣ್ಮಕ್ಳು ದುಡಿತಿದ್ರು, ಈಗಲೂ ದುಡಿತಿದ್ರು, ಆಗಲೂ ದುಡಿತಿದ್ರು, ಹೊರಗಡೆ ಬಂದು ಹೊಲದಲ್ಲಿ ದುಡಿತಿದ್ರು, ಕೆಲವರು ಆಗಲೇ ರಾಣಿಯರ ಸೈನ್ಯದ ಮುನ್ನ ನಡೆಸ್ತಿದ್ರು. ಆದರೆ ಎಲ್ರಿಗೂ ಈ ಸಂಸ್ಕಾರ ಕೊಡೋಕೆ ಪ್ರಯತ್ನ ಮಾಡಲಿಲ್ಲ. ಇನ್ಮೇಲೆ ಅಥವಾ ಈಗಾಗಲೇ ಶುರುವಾಗಿದೆ, ಸಾವಿತ್ರಿಬಾಯಿ ಫುಲೆ ಅವರಿಂದನೇ ಶುರು ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆ ಶಿಕ್ಷಣ ಕಡ್ಡಾಯ. ಆಮೇಲೆ ನಮ್ಮ ಸೈನ್ಯದಲ್ಲಿ ತುಂಬ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗಿನ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಬದಲಾವಣೆ ತಂದುಬಿಟ್ಟಿದ್ದಾರೆ. ಹೆಣ್ಮಕ್ಳು ಯಾವ ರ್ಯಾಂಕ್ ವರ್ಗೂ ಹೋಗ್ಬೋದು ಅಂತ ಅದ್ಭುತವಾದಂತಹ ವ್ಯವಸ್ಥೆ ಸೈನ್ಯದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಆದ್ದರಿಂದ ಹೆಣ್ಣು ಮಕ್ಕಳು ಕಡಿಮೆ, ಗಂಡು ಮಕ್ಕಳು ಶ್ರೇಷ್ಠ ಅನ್ನುವುದು ಬೇಡ. ಕುಟುಂಬದ ಆರೋಗ್ಯದ ಮೊದಲನೇ ಸೂತ್ರ ಅಂದರೆ ಸತಿಪತಿಗಳು ಒಂದಾಗಿ ಒಂದು ರಥದ ಎರಡು ಗಾಲಿಯ ಹಾಗೆ ಸಮಾನವಾಗಿ ಬದುಕ್ತಕ್ಕಂಥದ್ದನ್ನ ಎಲ್ಲರೂ ಅಳವಡಿಸ್ಕೋಬೇಕು.
1: ಈಗ ಮಗನಿಂದ ಗತಿಯುಂಟೆ ಜಗದೊಳಗೆ ಅಂತ ಹೇಳಿ, ಅಂದ್ರೆ ಮಗ ಮಾತ್ರ ಸದ್ಗತಿಯನ್ನ ಕೊಡ್ಲಿಕ್ಕೆ ಸಾಧ್ಯ, ಮಗಳಲ್ಲ ಅಂತ ಹೇಳಿ ಒಂದು ವಿಷಯ. ಕನಕದಾಸರು ಇದನ್ನ ಹೇಳಿದ್ರು, ಮಗನಿಂದ ಗತಿಯುಂಟೆ, ದುಷ್ಟನೇ ಆಗಿರುವಂತಹ ಮಗ ಇರ್ಲಿ ಅಥವಾ ಅವನು ತಂದೆ ತಾಯಿಯನ್ನ ಜರಿಯುವಂಥವನು, ಸಾಧುಗಳನ್ನ ಜರಿಯುವಂಥವನು ಮಗನ, ಅವನಿಂದ ನಿಮಗೆ ಗತಿ ಸಿಗ್ತದ? ಇಲ್ಲ, ಕಾಗಿನೆಲೆ ಆದಿಕೇಶವನ ಭಕ್ತರಾಗಿ ನೀವು ಪ್ರಾರ್ಥನೆ ಮಾಡಿ ಅವಾಗ ನಿಮಗೆ ಗತಿ ಸಿಗ್ತದೆ ಅಂತ
0: ಹೇಳಿ. ಬಹಳ ಅದ್ಭುತವಾದ ಮಾತು. ಆಮೇಲೆ ಸಂಪ್ರದಾಯ ಇನ್ನೊಂದ್ ಮಾತು ಹೇಳಿತ್ತು, ಅಪುತ್ರಸ್ಯ ಗತಿರ್ನಾಸ್ತಿ. ಪ್ರಾಯಶಃ ಕನಕದಾಸರು ಅದಕ್ಕೆ ಹೇಳಿರ್ಬೇಕು, ಅಂದ್ರೆ ಪುತ್ರ ಆಗದೆ ಹೋದ್ರೆ ಗತಿನೇ ಇಲ್ಲ,
1: ಅದೇ
0: ಗತಿರ್ನಾಸ್ತಿ ಅಂತ ಅಂದ್ಬಿಟ್ಟಿದ್ರು. ಯಾಕೆ ಅದರ ಅಂತರಾಳದಲ್ಲಿ ಏನಿದೆ ಅಂದ್ರೆ, ಅಂತ್ಯಕ್ರಿಯೆ ಮಾಡುವಾಗ ಮಗನೇ ಬೆಂಕಿ ಕೊಡಬೇಕು ಅಂತ
1: ಅದೇ
0: ಅದನ್ನ ಬದಲಾಯಿಸಿದ್ರು.
1: ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ತುಂಬಾನೇ, ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳಿ ಆ ತಾಯಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿದ್ದು ಉಂಟು.
0: ಹೌದೌದು, ಅದು ಅಂತ ಅನ್ಯಾಯಗಳು ಬಹಳ ನಡೆದಿದೆ, ಹಾಗಾಗಬಾರ್ದು. ಡಾಕ್ಟರ್ ಒಬ್ರು ಹೆರಿಗೆ ಮಾಡಿಸ್ತಕ್ಕಂತ ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಏನು ಅಂತಂದ್ರೆ ಹೆಣ್ಣಾಯ್ತು ಇನ್ನು ಅತ್ತೆ ಹತ್ರ ತಗೊಂಡೋಗ್ಬಾರ್ದು ಅಂತ ಹೇಳಿ ಆ ದಾರಿಲಿ ಹೋಗ್ಬೇಕಾದ್ರೆ ಗಂಡ ಆ ಮಗುವನ್ನು ಎತ್ಕೊಂಡು ಹಂಗೆ ಬಟ್ಟೆಯಲ್ಲೇ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದುಂಟು. ಇಂಥ ಕ್ರೌರ್ಯ, ರಾಕ್ಷಸ ಪ್ರವೃತ್ತಿ ಏನ್ ಕಾರಣ? ಒಂದು ಹೆಣ್ಣೇನೆ, ಅತ್ತೆ ಕೂಡ ಹೆಣ್ಣು, ಹಡದಂತ ತಾಯಿ ಹೆಣ್ಣು, ಆ ಹೆಣ್ಣು ಮಗುವನ್ನ ಸಹಿಸಿಕೊಳ್ಳಾರದಂತಹ ಒಂದು ಅಜ್ಞಾನ ಅವಿವೇಕ ಸಮಾಜದಲ್ಲಿ ಇವತ್ತಿಗೂ ಇದೆ ಅಂದ್ರೆ ಅದು ನಮ್ಮ ದೇಶದವರು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂತಹ ಸಂಗತಿ, ಖಂಡಿತ ಆಗಬಾರ್ದು. ಇದು ನಡೆದ ಘಟನೆ, ಇದು ನಾನು ಹೇಳಿದ್ದಿಲ್ಲೇ ನಮ್ಮ ಸೌಧತ್ತಿಲೇ ನಡೆದ ಘಟನೆ. ಅಂದ್ರೆ ಇಂತಹ ಘಟನೆಗಳು ಏನಾಗ್ತಾವಲ್ಲ ಅದು ನಮ್ಮೆಲ್ಲರ ಕಣ್ಣು ತೆರೆಸ್ಬೇಕು. ಆಮೇಲೆ ಮುಂದಿನ ಜನಾಂಗ ಅಂದ್ರೆ ಈಗ ಈ ತರ ತಪ್ಪು ಮಾಡಿ ಮಾಡಿ ಮಾಡಿ ಹೆಣ್ಮಕ್ಳ ಸಂಖ್ಯೆನೆ ಕಡಿಮೆ ಆಗೋಗ್ಬಿಡ್ತಾ ಇದೆ.
1: ಅದ್ರ ಜೊತೆಗೆ ನಮ್ಮ ನೆರೆ ರಾಜ್ಯದ ಒಂದು ಹಳ್ಳಿಯಲ್ಲಿ ಹೆಣ್ಮಕ್ಳೇ ಆಗ್ತಾ ಹೋದ ಹಾಗೆ ಮೂರು ಅಥವಾ ನಾಲ್ಕನೇ ಮಗು ಹೆಣ್ಮಗು ಇದ್ರೆ ಅದಕ್ಕೆ ನಾಕೋಶಿ ಅಂತ ಹೆಸರಿಡೋದು. ಅಂದ್ರೆ ಅನಗತ್ಯ ಈ ಮಗು, ನಮ್ಗೆ ಅದು ಬೇಕಾಗಿಲ್ಲ ಅಂತ ಹೇಳಿ ಆ ಮಗುವಿಗೆ ಹೆಸರು ಇಡ್ತಾ ಇರ್ಲಿಲ್ಲಂತೆ ಹಿಂದೆ. ಈ ಹಿಂದೆ ಈ ವಿಚಾರವನ್ನು ಕೂಡ ನಾನು ಓದಿದ್ದೆ.
0: ಆಮೇಲೆ ಎಷ್ಟು ಈ ತರ ಮೂಢನಂಬಿಕೆಗಳಿದೆ
1: ಅಂದ್ರೆ ಮುಂದಿಂದು ಗಂಡ್ಮಗು ಆಗುತ್ತೆ ಅಂತ ಅವ್ರ ಕಲ್ಪನೆ.
0: ಅದು ಹೆಣ್ಮಕ್ಳು ಹುಟ್ಟಿದಾಗ ಹೆಚ್ಚು ಅಪವಾದ ಕೊಡೋದು ಹೆಣ್ಮಕ್ಳ ಮೇಲೆನೆ. ಆದ್ರೆ ನಿಜವಾಗಿ DNA ಅದನ್ನ ನಾವು ವಿಶ್ಲೇಷಣೆ ಮಾಡೋದು ನೋಡಿದಾಗ ಗಂಡು ಮಕ್ಕಳ DNA ಕೂಡ ಕಾರಣ ಇರುತ್ತೆ. ಅದು ಕೇವಲ ಒಬ್ಬರ ಮೇಲೆ ಆರೋಪ ಕೊಡಬೇಕಾದಿಲ್ಲ.
1: ಹೌದು,
0: ಅದನ್ನ ನಮ್ಮ ಎಲ್ಲಾ ಶ್ರೋತೃಗಳು ತಿಳ್ಕೊಬೇಕು. ಇದನ್ನ ಹೆಣ್ಣು ಕೇವಲ ಹೆಣ್ಣೆತ್ತೋದಕ್ಕೆ ಹೆಣ್ಣೆ ಕಾರಣ ಅಲ್ಲ, ಗಂಡು ಮಕ್ಕಳಲ್ಲೂ ಅದಿರುತ್ತೆ. DNA RNA ಅಂತ ಏನು ಇರ್ತಾವಲ್ಲ ಮೂಲ ಧಾತುಗಳು, ಅದರಲ್ಲಿ ಗಂಡು ಮಕ್ಕಳಲ್ಲಿ ಇರುತ್ತೆ. ಆವಾಗ ಇನ್ ಕೆಲವರು ಒಂದು ತಪ್ಪು ಮಾಡ್ತಾರೆ, ಬರೇ ಹೆಣ್ಮಕ್ಳು ಆಗ್ತಿದಾರೆ ಇನ್ನೊಂದು ಮದುವೆ ಮಾಡೋಣ ಇವನಿಗೆ. ಆವಾಗ ಇನ್ನು ಅಂದ್ರೆ ಕೆಲವು ಅಜ್ಜಿದಿರು ಅಜ್ಜಿದಿರು ಹಿರಿಯರು ಈ ತರ ಯೋಚನೆ ಮಾಡೋದುಂಟು. ಅದು ಆ ತರ ಯೋಚನೆ ಮಾಡೋದು ತಪ್ಪು, ಆ ತರ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಹೆಣ್ಣು ಮಕ್ಳ ಮೇಲೆ ಕೇವಲ ಆರೋಪ ಕೊಡೋದು ಅದು ಅಜ್ಞಾನ ಆಗತ್ತೆ. ಆದ್ರಿಂದ ಹೆಣ್ಣನ್ನ ಜಗದ ಕಣ್ಣು ಅಂತ ಭಾವಿಸ್ಬೇಕು. ಮತ್ತು ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ. ಇದೇ ತರ ಅಸಮತೋಲನ ಆದ್ರೆ ಮುಂದೆ ಏರುಪೇರಾದ್ರೆ ಪ್ರಕೃತಿ ವಿಕೃತಿ ಆಗೋ ಸಾಧ್ಯತೆ ಇರ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಹೆಣ್ಣು ಗಂಡು ಭೇದ ಮಾಡಬಾರ್ದು. ಹೆಣ್ಣು ಮಕ್ಕಳನ್ನ ಈಗೇನು, ಅದಕ್ಕೆ ನಮ್ಮ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಬಹಳಷ್ಟು ಯೋಜನೆಗಳನ್ನು ತಗೊಂಡ್ಬಂದಿದ್ದಾರೆ. ಅವ್ರಿಗೆ ಓದಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಅನೇಕ ರಿಯಾಯಿತಿಗಳು, ಈ ರೀತಿಯೆಲ್ಲ ಮಾಡಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಾ ಪ್ರಜೆಗಳು, ಎಲ್ಲಾ ಭಕ್ತಿ ಜೀವಿಗಳು, ಎಲ್ಲಾ ಶ್ರೋತೃಗಳು ಅದಕ್ಕೆ ಸಹಕಾರ ನೀಡಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ. ಇಲ್ಲದೆ ಹೋದ್ರೆ ಯಶಸ್ವಿ ಆಗೋದಿಲ್ಲ. ಆದ್ರಿಂದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಣ್ಣು

0: ಕಂಡು ಸಮಾನವಾದ ಸ್ಥಾನಮಾನ, ಅದು ಕೇವಲ ಭಾಷಣದಾಗಲ್ಲ ಎಲ್ಲ ಕಡೆಯಲ್ಲಿಯೂ ಅದು ಸಮಾನವಾದ ಸ್ಥಾನಮಾನವನ್ನು ಕೊಡಬೇಕು.
1: ಕೇಳಿದ್ರೆಲ್ಲ ಕೇಳಿದ್ರೆ ಕುಟುಂಬದ ಎರಡು ಚಕ್ರಗಳು ಅಂತಂದ್ರೆ ಗಂಡ ಹೆಂಡತಿ, ಸಾಸಿವೆಯಷ್ಟು ಸಂಸಾರ ಸಾಗರದಷ್ಟು ಕಷ್ಟ, ಆದರೆ ಒಬ್ರಿಗೊಬ್ರು ಪೂರಕವಾಗಿದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುವಂಥ ವಿಷಯ. ಹಿಂಗಾಗಿ ಹೆಣ್ಣು ಜಗದ ಕಣ್ಣು ಅಂಥೇಳಿ ಸ್ವಾಮೀಜಿಯವರು ಇಷ್ಟೊತ್ತು ಅನೇಕ ವಿಚಾರ ಹಂಚಿಕೊಂಡ್ರು. ಮತ್ತೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸ್ವಾಮೀಜಿ ಕೇಳುಗರೆ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
5: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.
6: ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಆಕಾಶವಾಣಿ ಧಾರವಾಡ. ಹಾಸ್ಯ ನಾಟಕ ಪ್ರಮೋಷನ್ ಪ್ರಸಂಗ. ರಚನೆ ಮಲ್ಲಿಕಾರ್ಜುನ್ ಹುಲಗಬಾಡಿ. ಪ್ರಮೋಷನ್ ಪ್ರಸಂಗ.

0: ಮೆತ್ತಗ ಮಾತಾಡ್ರಿ ಮಹಾರಾಯರ, ಆ ಬಕನೆ ತೀ ಕಡಿಮೆ ಒಕ್ಕರ್ ಸೋಂಗ್ ಕಾಣಿಸ್ತದ ಸಿದ್ದಪ್ಪ ಅವ್ರ.
1: ಅವ್ರೆ ಹೌದಲ್ರಿ ಮಂದಾಕಿನಿ, ನಮ್ ಸೆಕ್ಷನ್ ದೊಳಗ ಬರುವ ಕಾಣಿಸ್ತಾರಿಪ್ಪ. ಏ ಗೋವಿಂದ, ಕಾದಂಬರಿ ಓದು ನಿಲ್ ಸೋಮಾರಾಯ, ನಾಲ್ಕೈದು ಫೈಲ್ ನರ ಟೇಬಲ್ ಮೇಲೆ ಇಟ್ಕೊಂಡು ಕುಂಡ್ರಪ್ಪ. ಇಲ್ಲಿಕ್ಕಂದ್ರ ನೀನು ಚಟಾನೆ ಬೆಳಗ್ತಾರ ನೋಡು ಬಾಸ್. ತೆಗಿ ಜಲ್ದಿ ತೆಗಿ, ಜಲ್ದಿ ಫೈಲ್ ತೆಗಿ.
2: ನಮಸ್ಕಾರ ಸರ್.
3: ಗುಡ್ ಮಾರ್ನಿಂಗ್ ಸರ್.
2: ನಮಸ್ಕಾರ
4: ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ.
5: ಏನಂತದ್ರಿಪ್ಪ ನಿಮ್ ಸೆಕ್ಷನ್ ಸಿದ್ದಪ್ಪ?
1: ಎಲ್ಲಾನು ಮಣಗಂಡ ಚಲೋ ಅದ ರೀ ಸರ್, ಫೈನ್, ವೆರಿ ಫೈನ್.
5: ಆದ್ರ ಈ ಗೋವಿಂದ ತಮ್ಮ ಕೆಲಸ ಇನ್ನೂ ಬಹಳ ಪೆಂಡಿಂಗ್ ಉಳಿಸ್ಯಾರಂತ ಕೇಳಿದೆ. ಒಂದಿಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ರಿಪ್ಪ ಗೋವಿಂದ. ಇರ್ಲಿಕ್ಕಂದ್ರೆ ನಾನು ಮೆಮೊ ಕೊಡ್ಬೇಕಾಗ್ತದೆ.
2: ನೋ ಸರ್,
5: ಬಿ ಕೇರ್ಫುಲ್.
2: ಓಕೆ ಸರ್, ಸಾರಿ ಸರ್. ಓಕೆ ಸರ್, ಎಸ್ ಸರ್, ಒಂದು ವಾರದೊಳಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಸರ್.
5: ದಾಟ್ಸ್ ಗುಡ್, ದಾಟ್ಸ್ ಗುಡ್. ಅಂದಂಗ ಮಿಸ್ಟರ್ ಕುಲಕರ್ಣಿ ವಿಠಲ್ರಾವ್
2: ಸರ್,
5: ನಿಮಗೊಂದು ಹ್ಯಾಪಿ ನ್ಯೂಸ್ ಅದರಿಪ್ಪ.
2: ಏನ್ರಿ ಸರ್ ಅದು?
5: ನಮ್ ಯು ಆರ್ ಪ್ರಮೋಟೆಡ್ ಅಂಡ್ ಟ್ರಾನ್ಸ್ಫರ್ ಟು ಕೆಸರೂರ್
2: ಸರ್.

0: ಕಾಂಗ್ರೆಸ್ ಇದ ಈಗ ನಮ್ಮ ಕಂಪನಿ ಹೆಡ್ ಆಫೀಸ್ ಇಂದ ಲೆಟರ್ ಬಂತು.
1: ಹೌದ್ರೆ
0: ಈ ಸುದ್ದಿ ನಾನ ಸ್ವತಃ ನಿಮಗೆ ಹೇಳಬೇಕಂತ ಇಲ್ಲಿಗೆ ಬಂದೆ
1: ಸರ್.
0: ನಿಮಗ ಆಮೇಲೆ ಎಲ್ಲಾ ಡೀಟೇಲ್ಸ್ ಹೆಡ್ ಆಫೀಸ್ ಇಂದ ಬರ್ತದ. ಎನಿ ಹೌ ಯು ಆರ್ ಲಕ್ಕಿ ಮಿಸ್ಟರ್ ಕುಲಕರ್ಣಿ.
1: ಹೌದ್ರೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್
0: ಯು. ಯು ಡಿಸರ್ವ್ ಇಟ್ ಅಂಡ್ ಯು ಗಾಟ್ ಇಟ್. ನೀವು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀರಿ ಅಂದಮೇಲೆ ನಿಮ್ಗೆ ಪ್ರಮೋಷನ್ ಸಿಗಲೇಬೇಕಲ್ಲ. ಕೀಪ್ ಇಟ್ ಅಪ್ ಮಿಸ್ಟರ್ ಕುಲಕರ್ಣಿ.
1: ಸರ್
0: ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
1: ಹೌದು ಸರ್.
0: ಗೋವಿಂದ
2: ಸರ್,
0: ಮಿಸ್ಟರ್ ವಿಠಲ್ ಅವನ್ ನೋಡಿ ಕಲೀರಿ ಸರ್ವಿಸ್ ಹ್ಯಾಂಗ್ ಮಾಡ್ಬೇಕು ಅದನ್ನ. ಓಕೆ, ಕ್ಯಾರಿ ಆನ್ ಯುವರ್ ವರ್ಕ್.
2: ಈ ಬಕ್ನೆತ್ತಿ ಇತ್ತ ಕಡೆ ಬಂತು ಅಂದ್ರೆ ನನಗಂತೂ ಎದಿ ಒಳಗ ಅವಲಕ್ಕಿ ಕುಟ್ಟೋ ಸುರು ಹಾಕತ್ ನೋಡ್ರಿ ಮಂದಾಕಿನ ಮೇಡಮ್.
3: ಎಲಿವನ ಮೆತ್ತಗ್ ಮಾತಾಡು ಗೋವಿಂದ. ನೀನ್ನ ಎಳೆ ನಿಂಬಿಕಾಯಿ ಮಣ್ಣ ಮಣ್ಣಾರ ಸರ್ವಿಸಿಗೆ ಬಂದಿ, ತಲೆ ಮ್ಯಾಲಿನ ಮಾಸ ಅರಿಲ್ಲ. ಇದ್ರೊಳಗ ನಾ ಪೂರಾ 30 ವರ್ಷ ನನ್ನ ರಕ್ತ ಸುಟ್ಟೇನಿ ಏನ್ಪಾ ಅಂತಂದ್ರ.
2: ಇರ್ಬೇಕು ಬಿಡ್ರಿ.
4: ಏನ್ರಿ ಸರ್, ಬರೇ ನಿಮ್ದ ಹೇಳ್ತಿರೋ ಏನ ಮಿಸ್ಟರ್ ವಿಠಲ್ ರಾವ್ ಅವ್ರನ್ನ ಅಭಿನಂದಿಸ್ತಿರೋ?
3: ಹೌದಲ್ರಿ, ಛೆ ಮರ್ತೆ ಹೋಗಿತ್ತು ನೋಡ್ರಿ ಗೋವಿಂದನ್ ಗುಂಗಿನೊಳಗ. ಕಾಂಗ್ರೆಟ್ಸ್ ಪಾ ಬಿಟ್ಟು, ಕಾಂಗ್ರ್ಯಾಚುಲೇಷನ್ಸ್
2: ಸರ್. ಪ್ರಮೋಷನ್ ಸಿಕ್ಕಿದ್ದಕ್ಕ ಹೃತ್ಪೂರ್ವಕ ಅಭಿನಂದನೆಗಳು ಸರ್.
4: ನಮ್ದು ಅಭಿನಂದನೆಗಳು.
5: ನಿಮ್ಮ ಅಭಿನಂದನೆಗಳಿಗೆ ಪ್ರತಿ ವಂದನೆಗಳು.
3: ಅಲ್ಲ, ಅಂತೂ 15 ವರ್ಷ FDC ಅಂತ ಸಿನ್ಸಿಯರ್ ಆಗಿ ದುಡ್ದಿದ್ದಕ್ಕ ನೀನು ಈಗ ನನ್ನಂಗ್ ಸೆಕ್ಷನ್ ಆಫೀಸರ್ ಆದಿ. ನನಗ ಬಾಳ ಅಂದ್ರೆ ಬಾಳ ಖುಷಿ ಆಗೈತ್ ನೋಡ್ಪ ಬಿಟ್ಟಲ.
2: ಯಾಕ್ರಿ ಸರ್, ನಿಮ್ಗ ಅಷ್ಟ ಸಂತೋಷ ಆಗೈತ್ ಅಂತೀರನು? ನಮ್ಗ ಆಗಿಲ್ಲ ಅಂತ ಮಾಡ್ರ ನಿಮ್ಮಷ್ಟ ನಮಗೂ ಸಂತೋಷ ಆಗೈತ್ರಿ.
5: ಎಲ್ಲರಿಗೂ ಸಂತೋಷ ಆಗೋದು ಸಹಜ ಅದ ನೋಡ್ರಿ. ಎಷ್ಟಾದ್ರೂ ನೀವು ನನ್ನ ಆತ್ಮೀಯ ಕಲೀಗ್ಸ್ ಅಲ್ರೆ. ಥ್ಯಾಂಕ್ಸ್, ಮೆನಿ ಮೆನಿ ಥ್ಯಾಂಕ್ಸ್.
4: ಬರೀ ಬಾಯಿ ಮಾತಿನ ಒಳಗ ಮೆನಿ ಮೆನಿ ಥ್ಯಾಂಕ್ಸ್ ಅಂತ ಹೇಳಿದ್ರಿ ಹ್ಯಾಂಗ್ರಿ?
2: ಹೌದ್ರಿ ಸರ್, ಮನಿ ಕರೆದು ನಮಗೆಲ್ಲ ಭರ್ಜರಿ ಡಿನ್ನರ್ ಪಾರ್ಟಿ ಕೊಡಬೇಕು ಯಾಕ್ರಿ ಸಿದ್ದಪ್ಪ ಸರ?
3: ಹೌದಲ್ರಿ, ಅಗದಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ. ಏ ಬಿಟ್ಟು, ಬಾಳ ದಿವಸ ಆತ ವೈನಿ ಕೈಯ ನಡಿಗೆ ಉಂಡು ನಾವು ಇದ ನೆವದಾಗ. ಕರಿಗಡ್ಬು ಮೆತ್ತನ ಸಕ್ರಿ ಮ್ಯಾಲ ಗಮ ಗಮಸು ಎರ್ತಪ್ಪ ಉಣ್ಬೇಕಂತ ಅನಿಸ್ತಲ್ವ ಜೀವ.
2: ಇದೇನ್ರಿ ಸರ, ಒಳ್ಳೆ ಬೈಕ್ ಹತ್ತಿದ ಹೆಣ್ಮಗಳಂಗ ಆಡ್ತಿರಲ್ರಿ. ಆತ್ ಬಿಡ್ರಿ ಸರ, ನಿಮ್ಮ ಬೈಕಿನ ನಮ್ಮೆಲ್ಲಾರ ಬೈಕಿ ಹೌದಲ್ರಿ. ವಿಠಲ್ ರಾವ್ ಅವ್ರದ್ದು ದೊಡ್ಡ ಮನಸ್ಸು, ಅವ್ರ ಮನೆಯವ್ರದಂತೂ ತೀರಾ ದೊಡ್ಡ ಮನಸ್ಸು ಅಂತ ಕೇಳಿನಿ. ಮುಂದಿನ ರವಿವಾರ ಡಿನ್ನರ್ ಪಾರ್ಟಿ ಏನಂತೀರಿ ವಿಠಲ್ ರಾವ್ ಅವರ?
5: ಅಲ್ಲ, ನಾ ಒಂದಿಟ್ಟ ಮನ್ಯಾಗ ಆಕಿನ ಕೇಳ್ಬೇಕ್ರಿ.
3: ಇದ್ರಾಗ ಏನ್ ಕೇಳೋದ್ ಬಂತು ಬಿಟ್ಟು? ನಾವಂತೂ ಅವತ್ತು ನಿಮ್ ಮನಿ ಮೇಲೆ ದಾಳಿ ಮಾಡ್ತೇವೆ ನೋಡ್ಪ, ಎಲ್ಲಾ ತಯಾರಿ ಒಳಗಿರ್ರಿ.
2: ಹೌದ್ರಿ, ಈ ಹೋಟೆಲ್ ಉಂಡು ಉಂಡು ನಾಲ್ಗೆ ದಪ್ಪಾಗಿ ಹೋಗ್ಯದ. ಅವತ್ತ ಈ ನಾಲ್ಗೆಗೆ ಸಾಣಿ ಹಿಡಿಯೋ ಹಂಗ ಊಟ ಹಾಕ್ಬೇಕು ನೋಡ್ರಿ. ಉಂಡ ಮ್ಯಾಲ 4 ದಿವಸ ಹಸಿವಿನ ಆಗಿರ್ಬಾರ ಸರ.
3: ಏ ಊಟದ ಗುಂಗಿನ ಒಳಗ ಕೆಲ್ಸ ಮರ್ತ್ ಕುಂಡ್ರಿಬೇಡ ಮರ. ಇದ ಈಗ ಜೇಮ್ ಬಂದ್ ಹೂ ಏರ್ಸ್ ಹೋಗ್ಯಾರ, ನೆನಪಿರ್ಲಿ. ನಿನಗಂತೂ ಕೆಲ್ಸಕ್ಕಿಂತ ಕಳು ಜಾಸ್ತಿನ ಐತಲ್ಲೋ ಮರ.

0: അർഘ്യം സമർപ്പയാമി, ധൂപം സമർപ്പയാമി, സമർപ്പയാമി, പുഷ്പം സമർപ്പയാമി. ಅಂತು ಬರೋಬ್ಬರಿ ಟೈಮ್ ಸೀರ್ ಪೂಜಾ ಮುಗದಂಗಾತ್ ನೋಡ್, ಅಲ್ಲೇ ಅಡಿಗೆನೂ ತಯಾರಾಗ್ಯದ, ಇನ್ನೇನು ಅವರೆಲ್ಲ ಬರು ಹೊತ್ತಾತು.
1: ಏನ್ರಿ ಎಲ್ಲಾರ್ಗು ಸರಿಯಾಗಿ ಹೇಳಿರೋ ಇಲ್ಲೋ, ಬರೋಬ್ಬರಿ ಬಾರಾಕ ಬರಾಕ
0: ಹೇಳೇನೆ ಸರ್ಸು. ಅವ್ರ್ಯಾರು ಊಟಕ್ಕೆ ತಪ್ಸು ಮಂದಿನ ಹಾಲ ತಗೋ ಇಲ್ಲೋಡ, ಬೇಕಾದ್ರೆ ಇನ್ನ ಒಂದ್ 10 ನಿಮಿಷ ಪೈಲಾನ ಹಾಜರಾಗ್ತಾರ ನೋಡ್ತಿರು.
1: ಅಯ್ಯ ತಗಿರಿ, ನನಗ್ ಗೊತ್ತಿಲ್ಲನ್ರಿ ನಿಮ್ ಗೆಳೆಯಾರ ತಲುಬು. ಅವರಿಗೆಲ್ಲ ಈ ವಿಠೋಬನಿಗಿಂತಲೂ ತಮ್ಮ ಪೇಟೋಬನ್ ಮೇಲಿನ ಭಯಂಕರ ಭಕ್ತಿ.
0: ಬಾಳ ಚಲೋ ಅರ್ಥ ಮಾಡಿಕೊಂಡಿ ಬಿಡ ನನ್ನ ಗೆಳೆಯರ್ನ.
1: ಮತ್ತ
0: ಇಲ್ಲೋಡ ಅಂದಂಗ ಸರ್ಸು, ನಿಂದು ತಲಿ ಅಂತಂದ್ರೆ ಭಾರಿ ತಲಿ ಬಿಡು ಅದು. ಇಲ್ಲೋಡ ನನಗೇನಾದ್ರೂ ಅಧಿಕಾರ ಇದ್ದಿದ್ರ ನಿನಗ್ ದೊಡ್ಡದೊಂದು ಪ್ರಶಸ್ತಿ ಕೊಡ್ತಿದ್ ನೋಡು.
1: ಯಾಕ್ರಿ ಏಕ್ದಮ್ ನನ್ ಹೊಗಳಿಕ್ ಶುರು ಮಾಡ್ಬಿಟ್ರಲ್ಲ, ಏನ್ ಕತ್ತಿ.

0: ಅಂತೀನಿ.
1: ಅಲ್ಲೇನ ಮತ್ತ ಇವತ್ತ ದೇವಿ ಪೂಜಾ ಇಟ್ಟುಕೊಂಡು ನಿನ್ನ ಹರಕಿನೂ ತೀರಿಸಿಕೊಂಡು ಮತ್ತ ಇದ್ರೊಳಗನ ನಾನು ಫ್ರೆಂಡ್ಸ್ಗಳಿಗೆ ಡಿನ್ನರ್ ಪಾರ್ಟಿ ಇಟ್ಟುಕೊಂಡು ನನ್ನ ಆಶಾನು ಪೂರ ಮಾಡಿದೆ. ಅದಕ್ಕ ಹೇಳುದು ಒಂದ ಕಲ್ಲಿಗೆ ಎರಡು ಹಣ್ಣು ಪಡೆಯುವಂತ ವ್ಯಾಪಾರಿ ತಲೆ ನಿಂದು ಅಂತ ಥೇಟ್ ನಿಮ್ಮಪ್ಪನಂಗ.
0: ಹೌದ್ರಿ, ನಮ್ಮಪ್ಪನಂಗ ನಂದು ವ್ಯಾಪಾರಿ ತಲೆ ಅದ ಅಂತ ಹೇಳಿನ ನಿಮ್ಮ ಈ ಸಂಸಾರ ತಕ್ಕಡಿ ಬರಬ್ಬರಿ ಅದ. ಇರ್ಲಿಕ್ಕಂದ್ರ ಎಲ್ಲಾ ಹೇರಾ ಪೇರಿ ಆಗ್ತಿತ್ತು. ಎಫ್ ಡಿ ಸಿ ಸಹಾಯ ಬರ್ಬೋದಕ್ಕಿನ ಬಂಡಿ.
1: ಹೌದೌದೌದು, ಅಗದೇ ಖರೆ ಬಿಡು. ಅದ್ರಾಗಿನ ಹಂಗಂತ ಹೇಳೇನ ನಾನಂತೂ ಎಲ್ಲಾ ನಿನ್ನ ಮ್ಯಾಲ ಭಾರ ಹಾಕಿ ಅಲ್ಲ ಅಲ್ಲ ಅಂದ್ರ ಎಲ್ಲಾ ಜವಾಬ್ದಾರು ನಿನಗೆ ಒಪ್ಪಿಸಿ ನಾನು ಸಾಂಬ ಶಿವ ಸಾಂಬ ಶಿವ ಅಂತ ನಿಶ್ಚಿಂತಿಂದ ಅದೇನೆ. ಇಲ್ಲೋಡು, ಈಗಂತೂ ಪ್ರಮೋಷನ್ ಸಿಕ್ಕದ, ಪಗಾರನು ಜಾಸ್ತಿ ಆಗ್ತದ, ಹಂಗ ನಿನ್ನ ಕೈಗೆ ಮತ್ತಷ್ಟು ದುಡ್ಡು ಮನಿ ಖರ್ಚಿಗೆ ಆಯ್ತಲ್ಲ.
0: ಏನ್ರಿ ಈ ನಿಮ್ ಪ್ರಮೋಷನ್ ಯಾಕೆ ಸಿಕ್ಕದ ಗೊತ್ತದೇನ?
1: ಯಾಕಂದ್ರ ನನ್ನ ಸಿನ್ಸಿಯಾರಿಟಿ, ನನ್ನ ಎಕ್ಸ್ಪೀರಿಯನ್ಸು. ಹಂಗಂತ ನಮ್ಮ ಕಂಪನಿ ಜಿ ಎಂ ಅವತ್ ಹೇಳಿಲ್ಲ ಮತ್ತ
0: ಅದೆಲ್ಲ ಸುಳ್ಳು. ಇದೆಲ್ಲ ನಾನ್ ಹರಕಿ ಹೊತ್ತಿದ್ರ ಫಲ. ನಿಮಗ ಪ್ರಮೋಷನ್ ಸಿಗುತ್ತನ ಪ್ರತಿ ಶುಕ್ರವಾರ ಮತ್ ಮಂಗಳವಾರ ಒಪ್ಪತ್ ಮಾಡ್ತೀನಿ, ಮತ್ತ ನಿಮ್ಗೆ ಪ್ರಮೋಷನ್ ಸಿಕ್ಕೂಡ್ಲೇ ಪೂಜಾ ಮಾಡಿಸ್ತೀನಿ ಅಂತ ದೇವಿಗೆ ಬೇಡ್ಕೊಂಡಿದ್ದೆ. ಅಂತೂ ಕಡೀಕು ದೇವಿ ಕಣ್ ತೆಗದ್ಲು, ಜಲ್ದಿ ಪ್ರಮೋಷನ್ ಸಿಕ್ಬಿಡ್ತ ನೋಡ್ರಿ.
1: ಏನ್ ದೊಡ್ಡ
0: ಏನಂದ್ರಿ?
1: ಹೌದೌದ, ಚಲೋನ ಆತ ಬಿಡು. ಇಲ್ಲೋಡು, ಇಬ್ಬಿಬ್ರು ದೇವಿರ ಅನುಗ್ರಹ ಇದ್ದ ಮ್ಯಾಲ ಈ ಮಗಂದು ಪ್ರಮೋಷನ್ ಹ್ಯಾಂಗ ಬರದ ಇದ್ದಿತ್ತು?
0: ಯಾರೇಕಿ ಇನ್ನಬೇಕಿ ದೇವಿ?
1: ಶಾಂತಿ ಶಾಂತಿ
0: ಶಾಂತಿ ಯಾರ್ಯ ಸುಡ್ಗಾಡ ಮುಖದಕ್ಕೆ ಶಾಂತಿ?
1: ಛೇ, ಶಾಂತಿ ಅಂದ್ರ ಸಮಾಧಾನ.
0: ಸಮಾಧಾನ ಯಾರ ರೇಖಿ?
1: ಏ ಮರಳ, ಸಮಾಧಾನ ಆಗು ಅಂತ ಹೇಳಿದೆ. ಅಲ್ಲ ಸರ್ಸು, ನಿನ್ ಬಿಟ್ರ ದೇವಿಗಳು ಅಂತಂದ್ರ ಬ್ಯಾರೆ ಯಾರದಾರ ನನಗ? ಒಂದು ನೀ ಭಕ್ತಿಲೆ ಪೂಜಾ ಮಾಡೋ ಈ ನಿನ್ನ ದೇವಿ, ಇನ್ನ ಮತ್ತೊಂದು ದೇವಿ ಅಂದ್ರ ನನ್ನ ಈ ದೇವಿ, ಐ ಮೀನ್ ನನ್ನ ಸತಿದೇವಿ ಅಂದ್ರ ಈ ಸಾಕ್ಷಾತ್ ಸರಸದೇವಿ.
0: ಹಿಂಗ್ರೆ ಎಷ್ಟು ಗಾಬರಿ ಮಾಡಿಸ್ಬಿಟ್ರಲ್ರಿ. ಆತಾತು, ಬರೇ ಹಿಂಗ ಜಾಸ್ತಿ ಮಾಡ್ಕೊಂಡ್ ನಿಂತ್ ಬಿಟ್ರ ಮನಿ ಕೆಲ್ಸ ಯಾರ್ ಮಾಡ್ತಾರ? ಅವ್ರೆಲ್ಲ ಬರೋ ಹೊತ್ತಾತು. ಅಯ್ಯ, ಈ ಪುಟ್ಟ ಪ್ಯಾಟೆಗ್ ಹೋದಾವ ಇನ್ನೂ ಬಂದಿಲ್ಲ ಕೋಡಿ. ಇಲ್ ನೋಡ್ರಿ, ಈಗ ನೀವ್ ಒಂದಿಟ್ ಬಂದ್ ಹೆಲ್ಪ್ ಮಾಡ್ಬೇಕು ನನಗ.
1: ಏ ವಿಠು, ನಿನಗ್ ಎಷ್ಟ್ ಇಂಥಾವ್ ಪ್ರಮೋಷನ್ ಸಿಕ್ಕ್ರಿ ಏನಾತು? ನೀನಂತೂ ಕಾಯಂ ಸರಸಳ ಅಸಿಸ್ಟೆಂಟ್, ಪರ್ಮನೆಂಟ್ ಆಗಿ ಇವಳ ಪರಮ ಭಂಟ.
0: ಏನೋ ಬಡಬಡಿಸ್ಲಿಕ್ಕೆ ಹತ್ತಿರಲ್ಲ, ಕನಸು ಕಾಣ್ಲಿಕ್ ಹತ್ತಿರೇನ?
1: ಏನಿಲ್ಲ ಏನಿಲ್ಲ, ಈ ಮನಿ ಬಹಳ ಸಣ್ಣದದ.
0: ಹೌದು ಹೌದು,
1: ಹೆಂಗು ವರ್ಗ ಆಗಿ ಕೆಸರೂರಿಗೆ ಹೋಗ್ತೇವಲ್ಲ, ಒಂದು ದೊಡ್ಡ ಮನಿ ನೋಡಿ ಇಟ್ರು ಬಾಡ್ಗಿ ಎಷ್ಟಾದ್ರೂ ಚಿಂತಿಲ್ಲ ಅಂತ ಆ ಕೆಸರೂರಿನ ನನ್ನ ಹಳೆ ಫ್ರೆಂಡ್ಸ್ಗೆ ಪತ್ರ ಹಾಕೇನೆ, ಅದ್ರ ಬಗ್ಗೆ ವಿಚಾರ ಮಾಡಕತ್ತಿದ್ದೆ.
0: ನನಗಂದು ಸಾಕ ಹೋಗ್ಯದ ಈ ಸುಡ್ಗಾಡ್ ಕರಿ ಹಂಚಿನ ಮನೆ. ಇದ್ದು ಇದ್ದು ಮಳೆಗಾಲ ಬಂತಂದ್ರ ಸಾಕು, ಮನಿ ತುಂಬಾ ಬರೀ ನೀರ್ ನೀರ್ ಆಗ್ತದ. ಇನ್ನಾದ್ರೂ ಒಂದ್ ಚಲೋ ಅಂತದ್ದು ಆರ್ ಸಿ ಸಿ ಬಿಲ್ಡಿಂಗ್ ಅಂತದ್ ಬಾಡಿಗೆ ಹಿಡೀರಿ, ಹೆಂಗು ಪಗಾರನು ಜಾಸ್ತಿ ಆಗ್ತಿರ್ತದ. ಮತ್ತ ಅದ್ರಾಗ ನೀವು ಸೆಕ್ಷನ್ ಆಫೀಸರ್ ಬೇರೆ ಆಗಿರಿ.
1: ಹೌದು,
0: ಮೊದಲೇ ನಂಗ ಕ್ಲಾರ್ಕ್ ಅಂತೂ ಅಲ್ಲ.
1: ಹೌದ್ ಹೌದ್ ಹೌದ್ ಹೌದ್, ನೀ ಹೇಳುದು ಅಗ್ದಿ ಬರೋಬ್ಬರಿ ಹುದ್ದ ತಕ್ಕಂಗ ಮನಿ ಇರ್ಲೇಬೇಕಲ್ಲ.
0: ಹೌದು
1: ಅಂದಂಗ ಸರ್ಸು, ನನ್ ಕಂಡ್ರ ಹೊಟ್ಟಿ ಕಿಚ್ಚು ಪಡೋರಿಗೆಲ್ಲ ಇವತ್ತ ಊಟಕ್ಕೆ ಹೇಳೇನಿ.
0: ಹೌದಾ?
1: ಮುದ್ದಾಮ ಅವ್ರವ್ರ ಮನಿಗೆ ಹೋಗಿ ನನ್ನ ಪ್ರಮೋಷನ್ ಸುದ್ದಿ ಹೇಳಿ ಊಟಕ್ಕೆ ತಪ್ಪಿಸಬಾರದು ಅಂತ ಹೇಳಿ ಬಂದೇನೆ ಅವ್ರಿಗೆಲ್ಲ. ಇಲ್ಲೋಡ ಒಳಗಿಂದೊಳಗ ಅವ್ರಿಗೆ ಇಲ್ಲೋಡ ಹೆಂಗ ಹಾಕಿರ್ತತಿ.
0: ಮತ್ ನಾ ಸುಮ್ಮನ ಕುಂತೀನಿ ಅಂತ ತಿಳ್ಕೊಂಡ್ರನ? ಅಯ್ಯ, ಎದ್ರ ಮನಿ ಗಿರ್ಜಾಗ, ಮೂಲಿ ಮನಿ ಸುಸ್ಲಾಗ, ಹಿಂದಿನ ಮನಿ ಶಕುಂತ್ಲಾಗ ಎಲ್ಲ ಹೇಳ್ ಬಂದಿನ್ರಿ.
1: ಮತ್ತ ಪತ್ತಾರ ಸಕ್ಕುಬಾಯಿಗೆ
0: ಹೇಳಿ, ಆಕಿಗ್ ಮೊದ್ಲು ಹೇಳ್ ಬಂದಿನಿ ನಿಮ್ಮ ಪ್ರಮೋಷನ್ ಸಿಕ್ಕ ಸುದ್ದಿ ಆಕಿಗ್ ಮೊದ್ಲು ಹೇಳೇನಿ. ಹುರುಪಿಲಿ ಹೇಳಿ ಅವ್ರ ಹೊಟ್ಟಿ ಹೊಟ್ಟಿ ಉರ್ಸಿ ಬಂದಿನ್ರಿ. ಈಗ ಹೆಂಗ ಊಟಕ್ ಬಂದ ಬರ್ತಾರಲ್ಲ.
1: ಹೌದೌದೌದೌದು,
2: ಕುಂಚಾಣಿಯವ್ರೇನು?
1: ಅದೇವ್ ಬರ್ರಿ, ಅದೇವ್ ಬರ್ರಿ. ಓಹೋ, ಹೇ, ಅವರೆಲ್ಲ ಊಟಕ್ಕ ಬಂದ್ರಂತ ಕಾಣಿಸ್ತದ. ಸರ್ಸು, ನೀ ಊಟ ತಯಾರಿ ಮಾಡಿ ಹೋಗು, ನಾ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೇನ. ಓಹೋ, ಬರ್ರಿ ಸಿದ್ದಪ್ಪನವ್ರು, ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ. ಏ ಸರ್ಸು, ಮಂದಾಕಿನ ಬಾಯಿ ಅವ್ರು ಬಂದಾರ ನೋಡು, ಒಳಕರಿ ಅವ್ರನ್ನ.
3: ಇರ್ಲಿ ಇರ್ಲಿ, ನಾವ ಹೋಗ್ತಿವ್ರಿ.
1: ಎಲ್ಲೆ ನಮ್ಮ ಮರಿ ಗೋವಿಂದ ಕಾಣಿಸ್ತಾ ಇಲ್ಲಲ್ಲ
4: ಸರ್. ನಾ ಇಲ್ಲೇದೇನ್ರಿ.
1: ಓಹೋ,
4: ಅಡಿಗೆ ಮನಿ ಒಳಗಿನಿಂದ ವಾಸ್ನಿ ಘಮ್ ಘಮ್ ಅಂತ ಬರಾಕತ್ತಿತ್ರ, ಅದಕ್ಕ ಆ ಕಡೆ ಮುಖ ಮಾಡಿ ಅದ್ರ ಸ್ವಾದ ಹಿರ್ಲಿಕ್ಕೆ ಹತ್ತೇನ್ರಿ.
3: ನಮ್ ಗೋವಿ

0: ಇವಾಗಂತೂ ಊಟ ಅಂದ್ರೆ ಸಾಕು ನೋಡ್ರಿ, ಎಲ್ಲಾನು ಮರ್ತ ಬಿಡ್ತೈತಿ ಪ್ರಾಣಿ.
1: ಅಲ್ರಿ ಬಯ್ಯರ, ಇವನು ಊಟ ತಲುಪು ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗೈತೆ ನೋಡ್ರಿ. ಊಟ, ಕಾದಂಬರಿ ಪುಸ್ತಕ ಇಷ್ಟಿದ್ರೆ ಆತು ನೋಡ್ರಿ ಇವಂಗೆ ಗೋವಿಂದನ ಪ್ರಪಂಚ. ಈ ಮಾರಾಯಣ ಸಲುವಾಗಿ ಆ ಜೇಮ್ನಿಂದ ನಾ ಬಯಸ್ಕೊಳ್ಬೇಕಾತ್ನ.
2: ಚ ಏನ್ರಿ ಸರ್ ನೀವು, ಎಂಥ ತಂಪು ಹೊತ್ತಿನೊಳಗೆ ಆ ಗಂಟು ಮುಖದ ಬಕನೆತ್ತಿ ಹೆಸರು ತೆಗೆದು ಸುಮ್ ಸುಮ್ಮ ನಮ್ಮ ಮೂಡಿ ಯಾಕೆ ಹಾಳು ಮಾಡ್ತೀರಿ?
0: ಹಂಗ ಅನ್ಬೇಡ್ರಿ ಗೋವಿಂದ, ನೆನೆಸಿ ಕೂಡ್ಲೆ ಒಕ್ಕರಿಸಿ ಬಿಡು ಶನಿ ಅದು.
2: ಅಲ್ಲ ಮೇಡಮ್ ಅವ್ರ, ಈಗ ನೀವು ಅಂದ್ರಲ್ಲ ಅಂತಿದ್ದಂಗ ಬಂದ ಬಿಡ್ತು ನೋಡ್ರಿ. ವಿಠಲ್ರಾವ್ ಅವ್ರ ಬಾಸ್ ಬಂದಂಗ ಕಾಣಿಸ್ತದ, ಹೋರಿಪ ಕರ್ಕೊಂಬರ್ರಿ ಒಳಗ.
3: ಹೌದು, ನಾ ಹೋಗಿ ಕರ್ಕೊಂಡು ಬರ್ತೀನಿ, ನೀವು ಇಲ್ಲೇ ಕುಂಡ್ರಿ.
2: ನಮ್ ಚಿಂತೆ ಬಿಡ್ರಿ ಸರ್, ನಾವ್ ಇರ್ತೇವಿಲ್ಲ.
3: ಬರ್ರಿ ಸರ್, ಬರ್ರಿ ಸರ್, ಪ್ಲೀಸ್ ಒಳಗ್ ಬರ್ರಿ ಸರ್, ಒಳಗ್ ಬರ್ರಿ. ಅಲ್ರಿ ಬಡವ್ರ ಮನಿ ಸಣ್ಣದೈತ್ರಿ, ಸ್ವಲ್ಪ ತಳಗ ಬಗ್ರಿ, ಬಾಗಿಲ ಬಡಿತೈತ್ರಿ, ತಲೆಗೆ ಬಾಗಿಲು. ಬರ್ರಿ ಬರ್ರಿ ಸರ್, ಬರ್ರಿ ಪ್ಲೀಸ್ ಒಳಗ್ ಬರ್ರಿ ಸರ್.
4: ಓಕೆ ಓಕೆ. ಓಹೋ, ಸ್ಟಾಫ್ ಎಲ್ಲ ಆಗ್ಲೇ ಬಂದಂಗ ಕಾಣಿಸ್ತದ.
2: ಗುಡ್ ಮಾರ್ನಿಂಗ್ ಸರ್.
4: ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ರಿ ಕೂತ್ಕೊಳ್ರಿ. ಮಿಸ್ಟರ್ ವಿಠಲ್ ರಾವ್
3: ಸರ್,
4: ನನಗೊಂದಿಷ್ಟು ಅರ್ಜೆಂಟ್ ಕೆಲಸ ಅದ, ಜಲ್ದಿ ಹೋಗ್ಬೇಕಾಗ್ಯದ.
3: ಎಲ್ಲ ರೆಡಿ ಆಗ್ಯದ್ರಿ ಸರ್, ಇನ್ನೊಂದಿಷ್ಟು ಜನ ಬರೋರದಾರ ಅಷ್ಟೇ.
4: ಅವರೆಲ್ಲ ನಿಧಾನವಾಗಿ ಬರಲಿ, ನನಗೊಂದಿಷ್ಟು ಬ್ಯಾರೆ ಕೆಲಸ ಅದ.
1: ಏ ಬಿಟ್ಟು ಸಾಹೇಬ್ರು ಹೇಳೋದು ಬರೋಬ್ಬರಿ ಐತಿ, ಅವ್ರದ್ದು ಅರ್ಜೆಂಟ್ ಕೆಲಸ ಐತೆ ಅಂತ. ಅವ್ರು ಊಟ ಮಾಡಿ ಹೋಗ್ಲಿ ಬಿಡು, ನಾವು ಬೇಕಾದ್ರೆ ಉಳ್ದವ್ರು ಬರೋ ತನಕ ಕಾಯ್ತೀವಿ. ಹೌದಲ್ರಿ ಸರ್?
4: ಹೌದು, ಫಸ್ಟ್ ಟೈಮ್ ಯು ಆರ್ ರೈಟ್ ಮಿಸ್ಟರ್ ಸಿದ್ದಪ್ಪ. ಎಷ್ಟೇ ಆಗಲಿ ಅನುಭವಿಸ್ತಾರೆ ನೋಡ್ರಿ.
3: ಹಂಗಿದ್ರೆ ಒಳಗೆ ಬರ್ರಿ ಸರ್, ನನ್ನ ಹೆಂಡತಿ ಪೂಜೆ ಅದ. ಅಲ್ರಿ ಅಂದ್ರೆ ನನ್ನ ಹೆಂಡತಿ ಪೂಜಾ ಮಾಡ್ಸಾಡ್ರೆ, ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಳಿರಂತೆ.
4: ನಮ್ಮ ಹೆಂಡತಿಗೂ ಈ ದೇವರು ಈ ಪೂಜಾ ಅಂತಂದ್ರೆ ಭಾರಿ ಭಕ್ತಿ ನೋಡ್ರಿ.
3: ಹ್ಞೂ ಸರ್.
4: ಎಲ್ಲಿ ನಿಮ್ಮ ಶ್ರೀಮತಿ ಕಾಣ್ತಾನೆ ಇಲ್ಲಲ್ರಿ ವಿಠಲ್ ರಾವ್?
3: ಕರಿತೇನ್ರಿ ಸರ್, ಕರಿತೇನ್ರಿ. ಊಟ ತಯಾರಿ ನಡೆಸಾಡ್ರೆ ಒಳಗದಾಳ. ಏ ಸರ್ಸುವ, ಏ ಸರ್ಸುವ, ಸಾಹೇಬ್ರು ಬಂದಾರ ನೋಡಿಲ್ಲ.
5: ಏನ್ರಿ ನಿಮ್ದು? ನಮಸ್ಕಾರ ಸಾಹೇಬ್ರ, ನೀವ್ ಇಲ್ಲಿವರೆಗೂ ದಯ ಮಾಡಿಸಿ ನಮಗ್ ಮನಗಂಡು ಸಂತೋಷ ಮಾಡಿದ್ರಿ.

0: ಏನು ಅಡುಗೆ ಮಾಡಿರಿ ಮಿಸ್ಸೆಸ್ ವಿಠಲ್ರಾವ್
1: ಸರಿ,
0: ರಿಯಲಿ ಇಂಥ ಊಟ ನಾನು ಬಹಳ ಲೈಕ್ ಮಾಡೋದು. ಥ್ಯಾಂಕ್ ಯು ಬೋತ್ ಮಿಸ್ಸೆಸ್ ವಿಠಲ್ರಾವ್, ಊಟ ಎಕ್ಸಲೆಂಟ್ ರೀ,
1: ಬಡವರ ಮನೆ ಊಟ್ರಿ,
0: ಶ್ರೀಮಂತರ ಮನೆ ನೋಟ್ ಚಂದ, ಬಡವರ ಮನೆ ಊಟ ಚಂದ, ಗಾದಿ ಮಾತಾ ಅದ ಕೇಳಿರಿಲ್ಲೋ ಮಿಸ್ಟರ್ ವಿಠಲ್ರಾವ್. ಹಾ, ಅಂದಂಗೆ ನಾನು ನಿಮಗೊಂದು ವಿಷಯ ಹೇಳಬೇಕು.
1: ಏನು ರೀ ಸರ್ ಅದು?
0: ದಯವಿಟ್ಟು ಇದನ್ನು ಯಾರ ಮುಂದೆ ಹೇಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಉಳಿದವರು ತಪ್ಪು ತಿಳ್ಕೋತಾರೆ ನೋಡ್ರಿ.
1: ಯಾರ ಮುಂದೆ ಯಾಕೆ ಹೇಳಿ ಸರ್ ನಾವು? ಅಲ್ಲ, ನಿಮ್ಮ ಸ್ವಭಾವ ನಮಗೇನು ಗೊತ್ತಿಲ್ಲೇನ್ರಿ.
0: ಒಂದಿಷ್ಟು ಬರೀರಿ.
1: ಬಂದ್ರಿ ಸರ್,
0: ಇದು ಕಾನ್ಫಿಡೆನ್ಷಿಯಲ್ ಮ್ಯಾಟರು.
1: ಕಿವಿ ಕೊಡ್ಲೇನ್ರಿ?
0: ಕಿವಿ ಕೊಡುದೇನು ಬೇಡ, ಹತ್ರು ಬಂದ್ರೆ ಸಾಕು.
1: ಹೇಳ್ರಿ ಸರ್.
0: ಮಿಸ್ಟರ್ ವಿಠಲ್ರಾವ್, ನಿಮ್ಮ ಬಗ್ಗೆ ನಾನು ಚಲೋ ನಂಗೆ ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡೇನಂತನ ಹೆಡ್ ಆಫೀಸ್ನವರು ನಿಮಗೆ ಈ ಪ್ರಮೋಷನ್ ಕೊಟ್ಟಾರ
1: ಸರ್.
0: ಈಗ ಈ ಮಾತು ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರಬೇಕು ಅಂತ. ಹಾಂ
1: ಸರ್.
0: ಅಂದಂಗೆ ಈ ಮಾತು ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿಪ್ಪ, ಜನ ತಪ್ಪು ತಿಳ್ಕೊಂತಾರ.
1: ಇಲ್ರಿ ಸರ್, ಇಲ್ರಿ ಸರ್, ಯಾರ ಮುಂದೆ ಉಸಿರು ಬಿಡುದಿಲ್ರಿ ಸರ್. ಸರ್, ನೀವು ನನ್ನ ಬಗ್ಗೆ ಇಟ್ಟಿರುವ ಈ ವಿಶ್ವಾಸಕ್ಕೆ ಹ್ಯಾಂಗ ಕೃತಜ್ಞತೆ ಹೇಳಬೇಕೋ ತಿಳಿವಲ್ರಿ. ಕರೆ ಬಂದ್ರು ನನ್ನ ಪಾಲಿನ ದೇವ್ರಿ ನೀವು ಸರ್. ಯಾಕೆ ಸರ್?
2: ಸರ್, ಇನ್ನೂ ತಮ್ಮಂಥವ್ರು ಈ ಭೂಮಿ ಮೇಲೆ ಅದಾರಂತ ಹೊತ್ತಿಗೆ ಸರಿಯಾಗಿ ಮಳಿ ಬೆಳೆ ಆಗ್ತಾವ್ರಿ, ಮತ್ತ ನಮ್ಮಂಥವ್ರು ಆರಾಮ ಅದೇವ್ರಿ.
0: ಆದ್ರೆ ನೀವಿಬ್ರು ಗಂಡ ಹೆಂಡತಿ ಬಹಳ ಒಳ್ಳೆಯವ್ರ
1: ಸರ್,
0: ದೇವ್ರು ನಿಮಗೆ ಚಲೋ ಮಾಡ್ತಾನೆ.
1: ಹ್ಞೂ ಸರ್.
0: ಅಂದಂಗೆ ಇದನ್ನ ಯಾರ ಮುಂದೆ
2: ನೀವೇನು ಕಾಳಜಿ ಮಾಡಬೇಡ್ರಿ ಸರ್, ಯಾರ ಮುಂದೆ ಇದನ್ನ ಹೇಳಂಗಿಲ್ಲ.
0: ಗುಡ್, ದಟ್ಸ್ ಗುಡ್. ಹಂಗಾದ್ರೆ ನಾ ಬರ್ತೇನೆ.
1: ಹ್ಞೂ ಸರ್,
0: ಒಂದಿಷ್ಟು ಅರ್ಜೆಂಟ್ ಕೆಲಸ ಅದ. ಓಕೆ,
1: ಈ ಕಡೆ ಬರ್ರಿ ಸರ್, ಈ ಕಡೆ ಬರ್ರಿ. ಇಲ್ಲಿ ಇಲ್ಲಿ ಪಡಿಸಲಿ.

0: ಈ ಕಡೆ ಬರ್ರಿ ಸರ್.
1: ಊಟ ಆತನ್ರಿ ಸರ್?
2: ಏ ಭಾರಿ ಊಟ ಬಿಡ್ರಿಪ್ಪ ಸಿದ್ದಪ್ಪ. ಇಂಥ ಊಟ ನಮ್ಮ ಗೋವಿಂದ ಉಂಡ ಅಂದ್ರೆ ಎಂಟು ದಿನದ ಕೊಲ್ಲಾಪುರ ಪೈಲವಾನ್ ಆಗಿಬಿಡ್ತಾನೆ ನೋಡ್ರಿ.
3: ಆಮೇಲೆ ಆಮೇಲೆ ಆಫೀಸ್ ಕೆಲಸ ಹಂಗ ಪೆಂಡಿಂಗ್ ಉಳಿದ ಬಿಡ್ತೈತ್ರಿ ಸರ.
2: ಈಗಾದ್ರೂ ಎಲ್ಲಿ ಎಲ್ಲ ಕ್ಲಿಯರ್ ಅದ ಬಿಡ್ರಿ. ಓಕೆ, ನೀವೆಲ್ಲರೂ ಊಟ ಮಾಡ್ರಿ, ನಾ ಹೋಗ್ಬೇಕು. ಬರ್ತೀನಿ ವಿಠಲ್ರಾವ್.
0: ಸರ್ ಆಯ್ತ್ರಿ ಸರ್,
2: ಬರ್ತೀನಿ ಅಮ್ಮ. ಮಿಸ್ಸಸ್ ವಿಠಲ್ರಾವ್.
0: ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್.
4: ಹೋದಲ್ಲೇ ಬಂದಲ್ಲಿಗೆ ಈ ಬಕನೆತ್ತಿಗೆ ನನ್ನ ಹೊಟ್ಟೆ ಉರಿಸ್ಲಿಕ್ಕಂದ್ರ ಉಂಡನ್ನ ರಕ್ತ ಆಗುದಿಲ್ಲ ಅಂತ ಕಾಣ್ತದು.
1: ಹೊಟ್ಟೆ ತುಂಬೋ ಉಣ್ಣೋ ಟೈಮ್ದಾಗ ಹೊಟ್ಟೆ ಉರಿಸೋ ಮಾತು ಮಾತಾಡ್ಬೇಡು ಗೋವಿಂದ, ಎಲ್ಲರೂ ಬಂದಂಗೆ ಆಗ್ಯದ. ಏ ಪುಟ್ಟೆ, ಕೈಗೆ ನೀರು ಕೊಡೋ, ಊಟಕ್ಕೆ ಕುಂತ ಬಿಡ್ತೇವೆ. ಕರಿಗಡ್ಬು, ಎರ್ತುಪ್ಪ, ಅದೇ ನೋಡ್ಲಿಕ್ಕೆ ಹತ್ಯಾವ
4: ನಡ್ರಿ ಸರ್. ಮೊದ್ಲು ಊಟ ಮಾಡೋಣ ನಡ್ರಿ ಸರ್.
1: ನಡ್ರಿ ನಡ್ರಿ.

0: ಆಹಾ ಆಹಾ, ಏನ್ರಿ ವಿಠಲ್ರಾವ್, ನಿನ್ನೆ ನಿಮ್ಮ ಮನೆಯೊಳಗಿನ ಊಟ? ಆಹಾಹಾಹಾ, ಎಂತ ಸಾರು ಅದ್ರಿ! ಇನ್ನೂ ನನ್ನ ಬಲಗೈಯಿಂದ ಸಾರಿನ ವಾಸ್ತಿನ ಬರ್ತದ ನೋಡ್ರಿ.
1: ಏ ಗೋವಿಂದ, ಕರಿಗಡುಬು ಮ್ಯಾಲ ಮೆತ್ತನ ಸಕ್ರಿ, ಅದರ ತುಂಬ ಹೆರ್ತಪ್ಪ.
2: ಸಾಕ್ ಸಾಕ್ ಸಾಕ್ ಸಾಕ್, ಬಹಳ ವರ್ಣನೆ ಮಾಡ್ಬೇಡ್ರಿ. ಅದೇನು ಅಂತಾರಲ್ಲ, ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೇರಿಸಿದರಯ್ಯ ಅಂತ, ಹಂಗೆಲ್ಲ ಹೊಗಳ್ಬೇಡ್ರಿಪ್ಪ.
3: ಹಂಗೇನಿಲ್ರಿ ವಿಠಲ್ರಾವ್, ಕರೆ ಅಂದ್ರು ನಿನ್ನಿದು ಭಾರಿ ಊಟ ಬಿಡ್ರಿ.
0: ಹೌದು ಬಿಡ್ರಿ,
3: ಮನೆಯೊಳಗ ವೈನಿಯವರಿಗೆ ಇನ್ನೊಮ್ಮೆ ನಮ್ಮೆಲ್ಲರದ ಥ್ಯಾಂಕ್ಸ್ ಹೇಳ್ಬಿಟ್ರಿ
0: ಸರ್. ಇದೇನ್ರಿ ಇದು? ಮೇಡಮ್ ಅವ್ರು ಅಲ್ಲಿ ನೋಡ್ರಿ, ಬಾಸ್ ಅವರು ಈ ಕಡೆನೆ ಬರಕ್ ಹತ್ತಾರಲ್ಲ. ಗುಡ್ ಮಾರ್ನಿಂಗ್ ಸರ್.
4: ಗುಡ್
3: ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
4: ನಮಸ್ಕಾರ ಸರ್.
5: ವೆಲ್ಕಮ್.
6: ಗುಡ್ ಮಾರ್ನಿಂಗ್ ಎವ್ರಿಬಡಿ.
7: ಮಿಸ್ಟರ್ ವಿಠಲ್ರಾವ್
8: ಸರ್,
7: ಐ ಆಮ್ ಸಾರಿ. ಈಗ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಬೇಜಾರ ಸುದ್ದಿ ಹೇಳಬೇಕಾಗಿದೆ, ಬಟ್ ಐ ಆಮ್ ಹೆಲ್ಪ್ಲೆಸ್.
0: ಯಾಕ್ರಿ ಸರ್, ನಿನ್ನೆ ಊಟದ ವ್ಯವಸ್ಥೆ ಏನರ ಸರಿ ಇರಲಿಲ್ಲನ್ರಿ ಮತ್ತೆ?
7: ನೋ ನೋ ನೋ ನೋ, ದಟ್ ವಾಸ್ ಎಕ್ಸಲೆಂಟ್. ಆದರೆ ಈಗ ನಾನು ಬಂದಿರೋದು ಈ ಪತ್ರದ ವಿಷಯ ಹೇಳಲಿಕ್ಕೆ.
8: ಪತ್ರ ಪತ್ರ?
7: ಹೌದು ಹೌದು, ಹೆಡ್ ಆಫೀಸ್ನಿಂದ ಇದೆ ಈಗ ಬಂದದ. ವಿಠಲ್ರಾವ್ ಅವರ ಪ್ರಮೋಷನ್ಗೆ ಸಂಬಂಧಿಸಿದ್ದು.
0: ಓಹೋಹೋ, ಎಂದು ಡ್ಯೂಟಿಗೆ ಜಾಯಿನ್ ಆಗಬೇಕು ಅನ್ನೋದಿರ್ಬೇಕು. ಆದ್ರೆ ಸರ್, ಅದಕ್ಕಿಂತ ಪೆಹಲೆ ಮಿಸ್ಟರ್ ವಿಠಲ್ರಾವ್ ಅವರಿಗೆ ನಾವು ಸ್ಟಾಫ್ ಮೆಂಬರ್ಸ್ ಎಲ್ಲ ಸೇರಿ ಸೆಂಡ್ ಆಫ್ ಪಾರ್ಟಿ ಕೊಡ್ಬೇಕಲ್ರಿ ಸರ್. ಮತ್ತೆ
7: ಜಸ್ಟ್ ಎ ಮಿನಿಟ್ ಮಿಸ್ಟರ್ ಗೋವಿಂದ, ಈ ವಿಷಯದೊಳಗೆ ನಾವೊಂದಿಷ್ಟು ಕ್ಲಿಯರ್ ಮಾಡಬೇಕಾಗಿದೆ.
0: ಹ್ಞೂ ಸರ್.
7: ಮಿಸ್ಟರ್ ಕುಲಕರ್ಣಿ ವಿ ಕೆ ಅಂತಂದರೆ ನಮ್ಮ ಕುಲಕರ್ಣಿ ವಿಠಲ್ರಾವ್, ಐ ಮೀನ್ ನಮ್ಮ ಆಫೀಸಿನ ಎಫ್ ಡಿ ಸಿ ವಿಠಲ್ರಾವ್ ಅಂತಾನೆ ನಾ ತಿಳ್ಕೊಂಡಿದ್ದು ತಪ್ಪಾತು ಅಂತ ಈಗ ಅನಿಸ್ಲಿಕ್ಕತ್ತದ.
4: ಮತ್ತು ಕುಲಕರ್ಣಿ ವಿ ಕೆ ಅಂತಂದ್ರೆ ನಮ್ಮ ವಿಠೂನ ಅಲ್ಲೇನ್ರಿ ಸರ?
7: ಹಂಗಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದು ನಮ್ಮ ಕಂಪ್ನಿಯ ಮೊಸರೂರಿನ ಎಫ್ ಡಿ ಸಿ ಕುಲಕರ್ಣಿ ವಿನಾಯಕರಾವ್ ಅನ್ನೋರಿಗೆ ಸಂಬಂಧಿಸಿದ್ದು ಅಂತ ಹೆಡ್ ಆಫೀಸ್ನಿಂದ ಈಗ ಪತ್ರ ಬಂದದ.
0: ಪರಂತು ಸರ, ಅದಕ್ಕೂ ನಮ್ಮ ವಿಠಲ್ರಾವ್ ಅವ್ರಿಗೆ ಏನು ಸಂಬಂಧ ಅಂತ?
7: ಅದ ಈಗ ನಾನು ಹೇಳಬೇಕಾಗಿರೋದು, ಮೊಸರೂರಿನ ಆಫೀಸ್ಗೆ ಹೋಗಬೇಕಾಗಿದ್ದ ಪತ್ರ ವಿಳಾಸ ತಪ್ಪಿದ್ರಿಂದ ನಮ್ಮ ಆಫೀಸಿಗೆ ಬಂದಿತ್ತು. ನಾನು ನಮ್ಮ ವಿಠಲ್ರಾವ್ ಅವರಿಗೆ ಪ್ರಮೋಷನ್ ಆಗಿದೆ ಅಂತ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ.
8: ಅಂದ್ರೆ ಅಂದ್ರೆ ಸರ್,
7: ಐ ಆಮ್ ಸಾರಿ, ವೆರಿ ವೆರಿ ಸಾರಿ ಮಿಸ್ಟರ್ ವಿಠಲ್ರಾವ್. ಅಡ್ರೆಸ್ ತಪ್ಪಿ ನಮ್ಮ ಆಫೀಸಿಗೆ ಆ ಪತ್ರ ಬಂದಿದ್ರಿಂದ ನಾನು
4: ಅಂತಂದ್ರೆ ಈಗ ಪ್ರಮೋಷನ್ ಆಗಿರೋದು ಬೇರೆ ಇನ್ನಾರಿಗೂ, ನಮ್ಮ ವಿಟ್ಟುಗ ಅಲ್ಲ ಅಂದಂಗೆ ಆತಲ್ರಿ?
7: ಎಸ್ ಎಸ್, ದಟ್ಸ್ ರೈಟ್.
4: ಓ ಸಾರಿ, ವೆರಿ ಸಾರಿ ವಿಠಲ್ರಾವ್.
0: ಸರ್, ನಿಮಗೆ ಹಿಂಗೆ ಆಗಬಾರ್ದಾಗಿತ್ತು.
8: ಆತು ಬಿಡ್ರಿ, ಅವ್ರ ಅವ್ರ ಹಣೆಯ ಬರ, ಯಾರೇನು ಮಾಡ್ಲಿಕ್ಕೆ ಆಗ್ತೈತಿ. ಆದ್ರೆ ಇದು ಹಿಂಗೆ ಯಾಕಾತು ಅಂತೀನಿ. ನನ್ನ ಹೆಂಡತಿ ಪೂಜಾ ಫಲ ಮತ್ತು ಸರ್ ತಮ್ಮ ಸ್ಟ್ರಾಂಗ್ ರೆಕಮೆಂಡೇಶನ್ ಇದ್ದಾಗ ಇದು

0: ಛೇ ಛೇ, ಅದನ್ನೆಲ್ಲ ಇಲ್ಲಿ ನೆನಪಿಸ್ಬಾರ್ದ್ರಿ ಮಿಸ್ ವಿಠಲ್ರಾವ್.
1: ಸರ್,
0: ನಾಗಲೇ ಹೇಳಿನಲ್ಲ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ.
2: ಅಲ್ಲ, ಇವನ ಹೋಗೇ ಬಿಟ್ರಲ್ಲೋ ಬಾಸು, ಸಾರಿ ಅನ್ಕೊಂತ. ಥೂ, ಸರಿಯಾಗಿ ಬಂದು ಆಫೀಸ್ ಪತ್ರ ಓದ್ಲಿಕ್ಕೆ ಬರಲಾರ್ದವರು ಅದ್ಯಾಂಗ ಜಿ ಎಮ್ ಆಗ್ತಾರೋ ಅಂತೀನಿ.
3: ಏ ಅಡ್ನಾಡಿ, ಬಾಯಿ ಇದೆ ಅಂತ ಸಿಕ್ಕ ಸಿಕ್ಕಂಗೆ ಆಡಬೇಡು. ಪಾಪ ಪಾಸ್ ಆದರೂ ಏನು ಮಾಡಬೇಕು, ಹೆಡ್ ಆಫೀಸ್ನವರು ತಪ್ಪಿರುವಾಗ.
4: ಅದು ಯಾರ್ದಾದ್ರೂ ತಪ್ಪಿದ್ದಿತ್ತು ಬಿಡ್ರಿ, ಆದರೆ ಇದರಿಂದ ನಮ್ಮ ವಿಠಲ್ರಾವ್ ಅವರಿಗೆ ಎಷ್ಟು ನೋವಾಗಿರ್ಬೋದು.
1: ಇದರೊಳಗೆ ನೋವಾಗುವಂಥದ್ದು ಏನೈತಿ ಬಿಡ್ರಿ ಮಂದಕ್ಕಿನಿ, ಕೈಗೆ ಸಿಗಲಾರದ ತುತ್ತನ್ನ ಬಾಯಿಗೆ ಒಯ್ಲಿಕ್ಕೆ ಹೋಗಿದ್ದೆ ಅಷ್ಟ. ಆದರೆ ಇದರೊಳಗೆ ಯಾರ್ಯಾರು ಹೆಂಗ್ಯಂಗ ಅನ್ನೋದು ಈಗ ತಿಳಿತು ನೋಡ್ರಿ. ಅದಕ್ಕಿಂತಲೂ ಹೆಚ್ಚಿಂದು ಅಂತಂದ್ರೆ, ತಾವೆಲ್ಲ ನಮ್ಮ ಮನೆಗೆ ಬಂದು ನಮ್ಮ ಆಮಂತ್ರಣ ಸ್ವೀಕರಿಸಿ ಊಟ ಮಾಡಿದ್ರಲ್ಲ, ಇದಕ್ಕಿಂತ ಸಂತೋಷದ ಸಂಗತಿ ಇನ್ಯಾವುದ್ರಿ.
2: ಸರ, ಕರೆ ಬಂದರು ವಿಠಲ್ರಾವ್ ಅವ್ರ, ನಿಮ್ಮದು ದೊಡ್ಡ ಮನಸ್ಸು, ಭಾರಿ ದೊಡ್ಡ ಮನಸ್ಸ್ರಿ.
3: ಅಲ್ಲಿ ಹೋಗ್ಬಿಟ್ಟು ಹೆಂಗೋ ನಿಂದು ಪ್ರಮೋಷನ್ ಬಾಕಿ ಅದ, ಇಂದಿಲ್ಲ ನಾಳೆ ಅದು ಬಂದಿತ್ತು ಬಿಡು, ಅದು ಬಂದಾಗ ಕೊಡುವಂಥ ಡಿನ್ನರ್ ಪಾರ್ಟಿ ಈಗ ಅಡ್ವಾನ್ಸ್ ಆಗಿ ಕೊಟ್ಟಿ ಅಂತ ತಿಳ್ಕೊಂತೇವಿ.
4: ಅದು ಕರೆನ ಬಿಡ್ರಿ, ಹಿಂಗ ಈ ಪರಿ ಇಷ್ಟೊಂದು ಮುಂಚಿತವಾಗಿ ಯಾರೂ ಪಾರ್ಟಿ ಕೊಟ್ಟಿರಲಿಲ್ಲ, ಎಲ್ಲ ನಮ್ಮ ಬಾಸ್ ಬಕನೆತ್ತಿಯವ್ರ ಪುಣ್ಯ ಅನ್ರಿ.
2: ನೋಡ್ ನೋಡ್ರಿ ಮೇಡಮ್, ಮತ್ತೆ ಇಂಥ ಟೈಮ್ದಾಗ ಆ ಬಾಸ್ನ ಹೆಸರೆತ್ತಿ ಯಾಕೆ ನನ್ನ ಹೊಟ್ಟೆ ಉರಿಸ್ತೀರಿ ಅಂತೀನಿ.
1: ಅಂತೂ ನನ್ನ ಪ್ರಮೋಷನ್ ಪ್ರಸಂಗದಿಂದ ಯಾರ್ಯಾರು ಏನೇನು ಆಗ್ಲಿಕ್ಕೆ ಹತ್ತದ ನೋಡ್ರಿ.
3: ಹೇ ಬಿಟ್ಟು, ನಿಂದು ಬರೇ ಪ್ರಮೋಷನ್ ಪ್ರಸಂಗ ಅಷ್ಟೇ ಅಲ್ಲ ಏನಪ್ಪ, ಅದು ಒಂದು ಭಾರಿ ಪ್ರಮಾದ ಪ್ರಸಂಗನೂ ಹೌದು. ಏನಂತೀರಿ?
2: ದಟ್ಸ್ ರೈಟ್, ದಟ್ಸ್ ರೈಟ್. ಓಕೆ.

ಪ್ರಮೋಷನ್ ಪ್ರಸಂಗ ಹಾಸ್ಯ ನಾಟಕ ಕೇಳಿದ್ರಿ. ರಚನೆ ಮಲ್ಲಿಕಾರ್ಜುನ್ ಹುಲಗಬಾಡಿ. ಪಾತ್ರವಹಿಸಿದ ಕಲಾವಿದರು ವಿಠಲ್, ಸದಾಶಿವ್ ಜನಗೌಡರ್, ಸರಸು ಎಂಎಸ್ ಜಯಶ್ರೀ, ಮಿಸ್ಟರ್ ಬಕನತ್ತಿ ವೀರಣ್ಣ ಕುರ್ಲಿ, ಮಂದಾಕಿನಿ ಸರಸ್ವತಿ ನಾಯ್ಡು, ಸಿದ್ದಪ್ಪ ಸಿಬಿ ಸುಬೇದಾರ್. ಗೋವಿಂದನ ಪಾತ್ರವನ್ನು ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಪ್ರಭುಸ್ವಾಮಿ ಮಳಿಮಠ್.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.
1: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444

0: ಹದಿನಾರನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಟಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414 2444415 ಹಾಗೂ 2444416. ಧಾರವಾಡದ ಎಸ್ಟಿಡಿ ಕೋಡ್ 0836. ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
3: ಕೇಳುಗರೇ, ಗಮನಿಸಿ, ಈ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿದೇಶ ನೀತಿ ಮಾಹಿತಿ ದೊರೆಯುತ್ತದೆ. ಈಗ ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ ಪರಶುರಾಮ ಸನ್ನಿವೇಶ, ಪರಶುರಾಮ ಅವತಾರದ ಸನ್ನಿವೇಶವನ್ನು ಆಲಿಸುತ್ತೀರಿ.

ಯತು ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹಧರ್ಮ ಎಂಬುದಾಗಿ ಜ್ಞಾನಿಗಳು ಆ ಧರ್ಮದ ಲಕ್ಷಣವನ್ನು ತಿಳಿಯಪಡಿಸಿದರು. ಅಭ್ಯುದಯ ಏನೆಂದರೆ ಲೌಕಿಕವಾದಂತಹ ಸಂಪತ್ತು ಸೌಭಾಗ್ಯ ಮೊದಲಾದವುಗಳು, ನಿಶ್ರೇಯಸ ಎಂದರೆ ಮೋಕ್ಷ. ಯಾವ ಜೀವನ ಮೌಲ್ಯಗಳನ್ನು ಆಚರಿಸುವುದರಿಂದ ಲೌಕಿಕವಾದಂತಹ ಪ್ರಗತಿ ಮತ್ತು ಪಾರಲೌಕಿಕವಾದಂತಹ ಮೋಕ್ಷ ಇವೆರಡೂ ಕೂಡ ಸಾಧಿಸಲ್ಪಡುತ್ತದೆಯೋ ಅಂತಹ ಜೀವನ ಮೌಲ್ಯಗಳನ್ನೇ ವಿಶ್ವಧರ್ಮ ಎನ್ನುವುದಾಗಿ ಜ್ಞಾನಿಗಳು ಕೊಂಡಾಡಿದರು. ಅಹಿಂಸಾ ಸತ್ಯಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ದಾನಂ ದಮೋ ದಯಾಕ್ಷಾಂತಿ ಸರ್ವೇಷಾಂ ಧರ್ಮ ಸಾಧನಂ. ಈ ಎಲ್ಲ ಜೀವನ ಮೌಲ್ಯಗಳೇನಿದ್ದಾವೋ, ಅಹಿಂಸೆ ಸತ್ಯ ಅಸ್ತೇಯ ಶೌಚ ಮೊದಲಾದಂಥದ್ದು, ಯಾವ ಜಾತಿ ಭಾಷೆ ಕುಲ ದೇಶ ಯಾವ ಭೇದವನ್ನು ಅಪೇಕ್ಷಿಸದೆ ಎಲ್ಲ ಮಾನವರಿಗೆ ವಿಶ್ವದ ಸಕಲ ಮಾನವರಿಗೂ ಅವಶ್ಯಕವಾದಂತಹ ಮೌಲ್ಯಗಳಿವು. ಇದನ್ನೇ ವಿಶ್ವಧರ್ಮ ಎನ್ನುವುದಾಗಿ ತಿಳಿಯಪಡಿಸಿದ್ದಾರೆ. ಇಂತಹ ಈ ವಿಶ್ವಧರ್ಮಕ್ಕೆ ಗ್ಲಾನಿ ಉಂಟಾದಾಗ, ಆತಂಕಗಳು ಒದಗಿ ಬಂದಾಗ ಭಗವಂತನೇ ತಾನು ಅವತರಿಸಿ ಬಂದು ಲೋಕ ಸಂರಕ್ಷಣೆಯನ್ನು ಮಾಡ್ತಾನಂತೆ.

ಭಗವಂತನೇ ಕೊಟ್ಟಂತಹ ಅಭಯವಾಣಿ ಇದು. ಹಾಗಾಗಿ ಆ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ಭಗವಂತ 10 ಅವತಾರಗಳನ್ನು ತಾಳಿದ. ಮತ್ಸ್ಯ ಕೂರ್ಮ ವರಾಹಶ್ಚ ವಾಮನೋಥ ಜನಾರ್ದನ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿಸ್ತಥೈವ ಚ. ಆ 10 ಅವತಾರಗಳಲ್ಲಿ ಒಂದಾದಂತಹ ಪರಶುರಾಮನ ಅವತಾರದ ಕಥೆಯನ್ನು ನಾವು ನಿಮಗೆಲ್ಲ ಇಲ್ಲಿ ಶ್ರವಣ ಮಾಡುವಂತೆ.

ಮೂರು ಲೋಕದಲ್ಲಿಯೂ ವಿಖ್ಯಾತವಾದಂತಹ ಭೃಗುವಂಶ. ಆ ಭೃಗುವಂಶದಲ್ಲಿ ಔರುವ ಎನ್ನುವಂತಹ ಒಬ್ಬ ಮಹರ್ಷಿ, ಆ ಔರುವ ಮಹರ್ಷಿಯ ಮಗನೇ ರಿಚಿಕಾ ಎನ್ನುವವನು ತನ್ನ ತಂದೆಯಾದಂತಹ ಔರುವ ಮಹರ್ಷಿಗಳಿಂದ ಉಪನಯನಾದಿ ಸಂಸ್ಕಾರವನ್ನು ಪಡೆದಂತಹ ಆ ರುಚಿಕ ಮಹರ್ಷಿ ವೇದ ವೇದಾಂತಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ವೇದ ನಿಧಿಯಾಗಿದ್ದಾನೆ, ವೇದಾಂತ ನಿಧಿಯಾಗಿದ್ದಾನೆ, ಸಕಲ ಶಾಸ್ತ್ರಗಳಲ್ಲಿಯೂ ಪಾರಂಗತನಾದ, ಪ್ರೌಢಾವಸ್ಥೆಗೆ ತಾನು ಕಾಲಿಟ್ಟರೂ ಕೂಡ ಯಾವ ವಿಧವಾದಂತಹ ವಿಷಯ ಭೋಗಗಳಲ್ಲಿಯೂ ಕೂಡ ತಾನು ಆಸಕ್ತಿಯನ್ನು ತಾಳದೆ ಆ ರುಚಿಕ ಅಧ್ಯಾತ್ಮ ಸಾಧನೆಯ ಕಡೆಗೆ ಒಲವನ್ನು ತೋರಿಸುತ್ತಾ ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ತೀವ್ರವಾದಂತಹ ತಪಸ್ಸಿನಲ್ಲಿ ತೊಡಗಿದ್ದಾರೆ. ಅನೇಕ ಕಾಲ ಸಂದು ಹೋಗಿದೆ. ಅದೊಂದು ದಿನ ಆ ರುಚಿಕ ಮಹರ್ಷಿಗೆ ಅಶರೀರವಾಣಿ ಒಂದು ಶ್ರವಣವಾಗಿದೆ. ಏನದು ಅಶರೀರವಾಣಿ?

ಅಶರೀರವಾಣಿಯನ್ನು ಕೇಳಿದಂತಹ ರುಚಿಕ ಮಹರ್ಷಿಗೆ ಆಶ್ಚರ್ಯವಾಯಿತು. ತಕ್ಷಣದಲ್ಲಿಯೇ ತಾನು ಆ ಕಠೋರವಾದ ತಪಸ್ಸನ್ನು ಆಚರಿಸುವುದನ್ನು ನಿಲ್ಲಿಸಿದವನಾಗಿ ಭಗವತ್ ಪ್ರೇರಣೆಯಂತೆ ಅಶರೀರವಾಣಿಯ ಪ್ರೇರಣೆಯಂತೆ ತಾನು ವಿವಾಹವಾಗಬೇಕು ಮದುವೆಯಾಗಬೇಕು ಅಂತ ಸಂಕಲ್ಪ ಮಾಡಿ ತಪಸ್ಸನ್ನು ಅಲ್ಲಿಗೆ ನಿಲ್ಲಿಸಿ ಶ್ರೇಷ್ಠಳಾದಂತಹ ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಕನ್ಯೆಯನ್ನು ಪಡೆಯಬೇಕು ಎನ್ನುವುದಾಗಿ ಸಂಕಲ್ಪಿಸಿ ಕನ್ಯಾನ್ವೇಷಣೆಗಾಗಿ ದೇಶ ದೇಶಗಳನ್ನೆಲ್ಲ ಸುತ್ತಾಡಿದ. ಕೊನೆಗೆ ಗಾಧಿ ಮಹಾರಾಜನ ಆಸ್ಥಾನಕ್ಕೆ ಆಗಮಿಸಿದನಂತೆ ರುಚಿಕ ಮಹರ್ಷಿ. ಗಾಧಿ ಮಹಾರಾಜ, ಆತನ ಪತ್ನಿ ಪೌರಕುತ್ಸಿ. ತಮ್ಮ ಸಾಮ್ರಾಜ್ಯವನ್ನು ರಾಜ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಧರ್ಮಸಮ್ಮತವಾದ ರೀತಿಯಲ್ಲಿ ಆಳುತ್ತಿರುವಂತಹ ಆ ಗಾಧಿರಾಜನ ಆಸ್ಥಾನಕ್ಕೆ ರುಚಿಕ ಮಹರ್ಷಿಗಳು ಆಗಮಿಸಿದರು. ಬಂದಂತಹ ಆ ಋಷಿವರ್ಯದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವದಿಂದ ಆದರಿಸಿ ಸ್ವಾಗತ ಮಾಡಿದ್ದಾನೆ.

ಅತ್ಯಂತ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಆ ಮಹರ್ಷಿಯನ್ನ ತನ್ನ ಅರಮನೆಯ ಒಳಭಾಗಕ್ಕೆ ಕರೆತಂದು ಉತ್ತಮಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಸತ್ಕಾರ ಮಾಡಿ, ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ಅತ್ಯಂತ ಸಂತುಷ್ಟನಾಗಿದ್ದೇನೆ. ನನ್ನಿಂದ ನಿಮಗೆ ಆಗಬೇಕಾದ್ದೇನು, ಅಪ್ಪಣೆಯಾಗಬೇಕು, ಏನನ್ನು

ತಾವು ಹಂಬಲಿಸಿ ಇಲ್ಲಿಗೆ ಆಗಮಿಸಿದ್ದೀರಿ ಎನ್ನುವುದಾಗಿ ಆ ಮಹಾರಾಜ ಗಾಧಿ ಕೇಳುವಾಗ ರಚಿಕ ಏನು ಹೇಳಿದ ಗೊತ್ತೇ? ರಾಜನ್, ನಿನ್ನ ಶ್ರೇಷ್ಠವಾದಂತಹ ಈ ರಾಜೋಚಿತವಾದ ಸತ್ಕಾರಕ್ಕೆ ನಾನು ಸದಾ ಋಣಿಯಾಗಿದ್ದೇನಪ್ಪ. ನಿನ್ನಿಂದ ನಾನು ಇನ್ನೇನನ್ನೂ ಬಯಸಲಾರೆ. ನೀನು ಕೊಡುವಂತಹ ಧನ, ಕನಕ, ವಸ್ತು, ವಾಹನ ಇದಾವುದರಲ್ಲಿಯೂ ನನಗೆ ಆಸಕ್ತಿ ಇಲ್ಲ. ಆದರೆ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದಂತಹ ಆ ಸತ್ಯವತಿಯನ್ನು, ಪರಮಸುಂದರಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಎನ್ನುವುದಾಗಿ ಹೇಳುವಾಗ ಗಾಧಿ ಮಹಾರಾಜನಿಗೆ ಬರಸಿಡಿದು ಬಡಿದಂತಾಯಿತು. ಯಾಕೆಂದರೆ ಒಬ್ಬಳೇ ಮಗಳಾದಂತಹ ತನ್ನ ಆ ಸತ್ಯವತಿಯನ್ನು ಈ ಋಷಿಗೆ ಹೇಗೆ ತಾನೇ ಕೊಟ್ಟು ಮದುವೆ ಮಾಡುವುದಪ್ಪ?

ಮಗಳನ್ನು ಕೊಡುವುದಕ್ಕೆ ಇಷ್ಟ ಇಲ್ಲ. ಆದರೆ ಹೇಳುವ ಹಾಗೆ ಇಲ್ಲ, ಋಷಿ ಶಾಪದ ಭಯ ಬೇರೆ. ಹಾಗಾಗಿ ಹೇಗಾದರೂ ಈ ಸಂದರ್ಭವನ್ನು ತಪ್ಪಿಸಿಕೊಳ್ಳಬೇಕು ಎನ್ನುವ ಕಾರಣದಿಂದಾಗಿ, ಋಷಿಕ ಮಹರ್ಷಿಗಳೇ, ನಾನು ಮಗಳನ್ನು ಕೊಡಲಿಕ್ಕೆ ಒಪ್ಪಿದ್ದೇನೆ, ಆದರೆ ಒಂದು ವಿಶಿಷ್ಟವಾದಂತಹ ಕನ್ಯಾಶುಲ್ಕವನ್ನು ನೀವು ಒಪ್ಪಿಸಿದರೆ ಮಗಳನ್ನು ಕೊಡುತ್ತೇನೆ. ಹಾಗಾದರೆ ಏನು ಕನ್ಯಾಶುಲ್ಕವನ್ನು ಕೇಳ್ತಾನೆ ಗಾಧಿ ಮಹಾರಾಜ? ಗೊತ್ತೇ ಮಹರ್ಷಿಗಳೇ, 1,000 ಸಂಖ್ಯೆಯ ಕುದುರೆಗಳನ್ನು ನನಗಾಗಿ ನೀವು ಕನ್ಯಾಶುಲ್ಕ ಕೊಡಬೇಕು. ಆ ಕುದುರೆಗಳು ಹೇಗಿರಬೇಕಪ್ಪ ಅಂದರೆ, ಅದರ ಮೈಯೆಲ್ಲ ಚಂದ್ರನಂತೆ ಅತ್ಯಂತ ಶುಭ್ರವಾದ ಬೆಳ್ಳಗಿನ ಬಣ್ಣದ ಮೈಯಾಗಿದ್ದು, 1 ಕಿವಿ ಮಾತ್ರ ಕಪ್ಪು ಬಣ್ಣದ್ದು ಆಗಿರಬೇಕು. ಅಂತಹ ಲಕ್ಷಣವುಳ್ಳ 1,000 ಕುದುರೆಯನ್ನು ನೀವು ಒದಗಿಸಿದರೆ ನನ್ನ ಮಗಳನ್ನು ಪ್ರೀತಿಪೂರ್ವಕವಾಗಿ ಧಾರೆ ಎರೆದು ಕೊಡುತ್ತೇನೆ ಎನ್ನುವುದಾಗಿ ಒಂದು ವಿಶಿಷ್ಟವಾದ ದುರ್ಲಭವಾದ ಕನ್ಯಾಶುಲ್ಕವನ್ನು ಕೇಳಿದ್ದಾನೆ ಗಾಧಿ ಮಹಾರಾಜ. ಆದರೆ ರುಚಿಕರು ಸಾಮಾನ್ಯರೇ, ತಮ್ಮ ಅದ್ಭುತವಾದಂತಹ ತಪಸ್ಸಿನಿಂದ ವರುಣದೇವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಕೆಲವೇ ಸಮಯದಲ್ಲಿ, ಕೆಲವೇ ದಿನಗಳಲ್ಲಿ 1,000 ಸಂಖ್ಯೆಯ ಅತ್ಯಂತ ಶುಭ್ರವಾದ ಕಿವಿಮಾತ್ರ ಕಪ್ಪು ಬಣ್ಣದ್ದಾಗಿ ಉಳ್ಳ ಕುದುರೆಗಳನ್ನು ತೆಗೆದುಕೊಂಡು ಬಂದು ಆ ಗಾಧಿ ಮಹಾರಾಜನ ಅರಮನೆಯ ಅಂಗಳದಲ್ಲಿ ಕಟ್ಟಿದ್ದಾರೆ. ಗಾಧಿ ಮಹಾರಾಜನಿಗೆ ಪರಮಾಶ್ಚರ್ಯ ಸಂತೋಷವಾಗಿದೆ. ಅತ್ಯುಗ್ರವಾದಂತಹ ಇವರ ತಪೋಮಹಿಮೆಗೆ ಮೆಚ್ಚಿದಂತಹ ಮಹಾರಾಜ ತನ್ನ ಮಗಳಾದಂತಹ ಸತ್ಯವತಿಯನ್ನು ರುಚಿಕ ಮಹರ್ಷಿಗೆ ಕೊಟ್ಟು ವೈಭವದಿಂದ ವಿವಾಹವನ್ನು ಮಾಡಿದ್ದಾನೆ. ಅನೇಕ ಕಾಲ ಗತಿಸಿ ಹೋಗಿದೆ. ರುಚಿಕ ತನ್ನ ಪತ್ನಿಯಾದಂತಹ ಸತ್ಯವತಿಯ ಜೊತೆಯಲ್ಲಿ ಗೃಹಸ್ಥಾಶ್ರಮದ ಎಲ್ಲ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಕಾಲ ಗತಿಸುತ್ತಾ ಇದ್ದರೂ ಕೂಡ ಸಂತಾನ ಭಾಗ್ಯವಿಲ್ಲದೆ ಕೊರಗಿದ್ದಾಳೆ ಪತ್ನಿಯಾದಂತಹ ಆ ಸತ್ಯವತಿ. ಒಂದು ದಿವಸ ಪತಿಯ ಪಾದಮೂಲಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಅಳಲನ್ನು, ಚಿಂತೆಯನ್ನು ಪತಿಯ ಬಳಿ ಕೇಳಿಕೊಂಡಿದ್ದಾಳೆ.

ಸ್ವಾಮಿನ್, ಮದುವೆಯಾಗಿ ಅನೇಕ ಕಾಲ ಸಂದು ಹೋದರೂ ಕೂಡ ಮಕ್ಕಳನ್ನು ಪಡೆಯುವ ಭಾಗ್ಯ ನಮಗಿಲ್ಲದೇ ಹೋಯಿತೆ ಸ್ವಾಮಿನ್. ಈ ಮಾತನ್ನು ಕೇಳಿದಂತಹ ರುಚಿಕರಿಗೆ ಹೆಂಡತಿ ಸತ್ಯವತಿಯ ಮನದ ಅಂತರಂಗದ ಅಭಿಲಾಷೆ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಯಿತು. ಆಕೆಯ ಚಿಂತೆಯನ್ನು ದೂರ ಮಾಡುವ ಉದ್ದೇಶದಿಂದ ಹೆಂಡತಿಯನ್ನು ಹತ್ತಿರಕ್ಕೆ ಕರೆದು ಹೇಳಿದರಂತೆ, ನೋಡು, ಮಕ್ಕಳಿಲ್ಲದ ಚಿಂತೆ ನಿನಗೆ ಬೇಡ. ನಾನು ನನ್ನ ಮಂತ್ರಶಕ್ತಿಯಿಂದ ಒಂದು ಅದ್ಭುತವಾದಂತಹ ಚರುವನ್ನು ಸಿದ್ಧಪಡಿಸಿಕೊಡುತ್ತೇನೆ. ಆ ಚರುವಿನ ಉಂಡೆಯನ್ನು ನೀನು ನಿತ್ಯ ಅದನ್ನು ಸೇವನೆ ಮಾಡಿದರೆ ನನಗೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಮಾತನ್ನು ಕೇಳಿ ಸಂತೋಷ ಹೊಂದಿದಂತಹ ಸತ್ಯವತಿ ಕೇಳುತ್ತಾಳೆ, ಹಾಗಾದರೆ ನನ್ನ ತಾಯಿಗೂ ಕೂಡ ಒಂದು ಚರು ಪಿಂಡವನ್ನು ಸಿದ್ಧ ಮಾಡಿಕೊಡಬೇಕು. ಯಾಕೆಂದರೆ ನಿಮ್ಮ ಅತ್ತೆ ನನ್ನ ತಾಯಿ ಪೌರಕುತ್ಸಿ, ಅವಳಿಗೆ ನಾನೊಬ್ಬಳೇ ಮಗಳು. ಆ ರಾಜಪರಂಪರೆ ಮತ್ತೆ ಮುಂದುವರೆದು ಹೋಗಬೇಕಲ್ಲ, ಹಾಗಾಗಿ ನನ್ನ ತಾಯಿಯೂ ಕೂಡ ಒಂದು ಪುತ್ರ ಸಂತಾನವನ್ನು ಬಯಸಿದ್ದಾಳೆ. ತಾವು ದಯಮಾಡಿ ಕೃಪೆ ಮಾಡಿ ನನ್ನ ತಾಯಿಗೂ ಕೂಡ ಒಂದು ಮಂತ್ರಸಿದ್ಧವಾದಂತಹ ಚರುವನ್ನು ಸಿದ್ಧಪಡಿಸಿಕೊಡಬೇಕು ಎಂದು ಪ್ರಾರ್ಥನೆ ಮಾಡಿದೆ. ಈ ಮಾತನ್ನು ಒಪ್ಪಿದಂತಹ ರುಚಿಕ ಮಹರ್ಷಿಗಳು ಎರಡು ಚರುಗಳನ್ನು ಸಿದ್ಧ ಮಾಡಿದರು. ಒಂದು ಚರುವನ್ನು ಬ್ರಾಹ್ಮಶಕ್ತಿಯನ್ನು ಅದರಲ್ಲಿ ಆವಾಹನೆ ಮಾಡಿದರು. ಸಾತ್ವಿಕವಾದ ಮಂತ್ರದಿಂದ ಅದನ್ನು ಅಭಿಮಂತ್ರಣ ಮಾಡಿ ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಆ ಚರುವನ್ನು ಸ್ಥಾಪಿಸಿ ತನ್ನ ಪತ್ನಿಯಾದಂತಹ ಸತ್ಯವತಿಯನ್ನು ಕರೆದು, ಹೇ ಸತ್ಯವತಿ, ಇದನ್ನು ನೀನು ಭಕ್ಷಣೆ ಮಾಡು. ವ್ರತಸ್ಥಳಾಗಿದ್ದು ಶುಚಿರ್ಭೂತಳಾಗಿದ್ದು ನೀನು ಇದನ್ನು ಭಕ್ಷಣೆ ಮಾಡಿದ ನಂತರ ಪ್ರತಿನಿತ್ಯವೂ ಕೂಡ ಮುತ್ತುಗದ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಬರಬೇಕು. ಇದನ್ನು ಪಾಲಿಸದೆಯಾದರೆ ನಿನಗೆ ಒಳ್ಳೆಯ ಮಗ ಜನಿಸುತ್ತಾನೆ. ಹಾಗೆಯೇ ತನ್ನ ಅತ್ತೆಯಾದಂತಹ ಪೌರಕುತ್ಸಿಯನ್ನು ಕರೆದು, ನೋಡಮ್ಮ, ಇದನ್ನು ನೀನು ಭಕ್ಷಣೆ ಮಾಡಬೇಕು. ರಾಜಸ ಶಕ್ತಿಯನ್ನು ಆವಾಹಿಸಿ ಕ್ಷಾತ್ರದ ಶಕ್ತಿಯನ್ನು ಅದರಲ್ಲಿ ತುಂಬಿ ಒಂದು ಚರುವನ್ನು ಸಿದ್ಧ ಮಾಡಿ ತನ್ನ ಅತ್ತೆಯ ಕೈಗೆ ಅದನ್ನು ಒಪ್ಪಿಸಿದರು ರುಚಿಕ ಮಹರ್ಷಿ. ನೋಡಮ್ಮ, ನೀನು ಇದನ್ನು ತಿನ್ನಬೇಕು. ಅನಂತರ ಅತ್ಯಂತ ಶುಚಿರ್ಭೂತಳಾಗಿದ್ದು ಪ್ರತಿನಿತ್ಯವೂ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದರೆ ಉತ್ತಮವಾದಂತಹ ಸಂತಾನ ಪ್ರಾಪ್ತಿಯಾಗ್ತದೆ ಎನ್ನುವ ವಿಚಾರವನ್ನೆಲ್ಲ ಹೇಳಿ ರುಚಿಕ ಮಹರ್ಷಿಗಳು ತಮ್ಮ ಅನುಷ್ಠಾನಕ್ಕಾಗಿ ತೆರಳಿದರು. ಆದರೆ ಏನಾಯಿತು ಗೊತ್ತೇ? ತಾಯಿ ಮತ್ತು ಮಗಳು, ತಾಯಿಗೆ ಸಂದೇಹ ಶುರುವಾಯಿತು.

ತಾಯಿ ಸಂದೇಹಪಟ್ಲು. ರುಚಿಕ ಮಹರ್ಷಿ ತನ್ನ ಹೆಂಡತಿ ಅವಳಿಗೆ ಸತ್ಯವತಿಗೆ ಒಳ್ಳೆಯ ಸಂತಾನ ಆಗುವ ಹಾಗೆಯೇ ಚರುವನ್ನು ಅಭಿಮಂತ್ರಿಸಿ ಕೊಟ್ಟಿರಬಹುದು. ನನಗೆ ಅತ್ಯಂತ ಶ್ರೇಷ್ಠವಲ್ಲದೇ ಇರುವಂತಹ ಈ ಚರುವನ್ನು ಕೊಟ್ಟಿರಬಹುದು ಅಂತ ಸಂದೇಹಿಸಿ ತನ್ನ ಮಗಳನ್ನು ಹತ್ತಿರಕ್ಕೆ ಕರೆದು ಸಮಾಧಾನಪಡಿಸಿ ಅವಳ ಮನಸ್ಸನ್ನು ಒಪ್ಪಿಸಿಕೊಂಡು ಮಗಳಿಗೆ ಕೊಟ್ಟಂತಹ ಚರುವನ್ನು, ಆ ಸಾತ್ವಿಕ ಅಂಶದಿಂದ ಕೂಡಿದಂತಹ ಚರುವನ್ನು ತಾನು ಭಕ್ಷಣೆ ಮಾಡಿಬಿಟ್ಟಿದ್ದಾಳೆ. ತನಗೆ ಕೊಟ್ಟಂತಹ ರಾಜಸ ಶಕ್ತಿಯಿಂದ ಕೂಡಿದಂತಹ ಆ ಕ್ಷಾತ್ರ ತೇಜದ ಚರುಪಿಂಡವನ್ನು ಮಗಳಿಗಾಗಿ ಒಪ್ಪಿಸಿದರು. ಹೀಗೆ ಅದಲು ಬದಲು ಮಾಡಿಕೊಂಡು ಆ ಪ್ರಸಾದವನ್ನು, ಆ ಚರುವನ್ನು ಸ್ವೀಕಾರ ಮಾಡಿದ್ದಾರೆ. ಸತ್ಯವತಿ ಈ ಸಂಗತಿಯನ್ನು ತನ್ನ ಪತಿಯಾದಂತಹ ರುಚಿಕರಲ್ಲಿ ತಿಳಿಯಪಡಿಸ್ತಾಳೆ. ಈ ಅವಘಡವನ್ನು ತಿಳಿದು ರುಚಿಕರಿಗೆ ಮಹತ್ತರವಾದ ಕೋಪ ಬಂತು.

ಈ ಸಂಗತಿಯನ್ನು ಕೇಳಿ ಅತ್ಯಂತ ಕೋಪಾವಿಷ್ಟರಾದರು. ಆದರೆ ಏನು ಮಾಡೋಣ, ಘಟನೆ ಆಗಿ ಹೋಗಿಬಿಟ್ಟಿದೆ. ಆಗ ತನ್ನ ಸತಿಯಾದಂತಹ ಸತ್ಯವತಿಯನ್ನು ಬಳಿಗೆ ಕರೆದು, ಎಂತಹ ಅನರ್ಥ ಮಾಡಿದರಮ್ಮ, ನೋಡು, ಆ ತಾಯಿಯೇ ಕೊಟ್ಟ ಚರುವನ್ನು ನೀನು ಭಕ್ಷಣೆ ಮಾಡಿದ ಕಾರಣದಿಂದಾಗಿ ನಿನ್ನ ಹೊಟ್ಟೆಯಲ್ಲಿ ವಿಶಿಷ್ಟವಾದಂತಹ ಒಬ್ಬ ಕ್ಷಾತ್ರ ತೇಜದ ವ್ಯಕ್ತಿ, ಕ್ಷತ್ರಿಯ ಸ್ವಭಾವವನ್ನು ಹೊಂದಿದವನಾಗಿ, ಅತ್ಯಂತ ರುದ್ರ ಸ್ವಭಾವದ ಕ್ರೂರ ಸ್ವಭಾವದಂತಹ ಒಬ್ಬ ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಈ ಮಾತನ್ನು ಕೇಳಿದ ಕ್ಷಣ ಬರಸಿಡಿಲು ಮೈಮೇಲೆ ಬಿದ್ದಂತಹ ಅನುಭವವಾಯಿತು ಸತ್ಯವತಿಗೆ. ತಾನು ಮಾಡಿದಂತಹ ತಪ್ಪನ್ನು ಕ್ಷಮಿಸಬೇಕು ಎನ್ನುವುದಾಗಿ ಆ ಪತಿಯ ಪಾದಗಳಲ್ಲಿ ನಮಸ್ಕಾರ ಮಾಡುತ್ತಾ ಪ್ರಾರ್ಥನೆ ಮಾಡಿದೆ.

ನಾಥ, ನಾನು ಮಾಡಿದಂತಹ ಈ ಅಪರಾಧವನ್ನು ಮನ್ನಿಸಿ ಅನುಗ್ರಹ ಮಾಡು. ಖಂಡಿತವಾಗಿಯೂ ನನ್ನ ಹೊಟ್ಟೆಯಲ್ಲಿ ಕ್ರೂರ ಸ್ವಭಾವದ ವ್ಯಕ್ತಿ ಹುಟ್ಟುವ ಹಾಗೆ ಮಾಡಬೇಡ, ನಾನು ಅದನ್ನು ಸಹಿಸಲಾರೆ ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ, ನೋಡು, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದನ್ನು ಅನುಗ್ರಹಿಸಬಹುದು. ನಿನ್ನ ಮಗನ ಬದಲಾಗಿ ನಿನ್ನ ಮಗನ ಮಗ ಮೊಮ್ಮಗನೂ ಅತ್ಯಂತ ಕ್ರೂರ ಸ್ವಭಾವದ ವ್ಯಕ್ತಿಯಾಗಿ ಹುಡುತಾನಮ್ಮ, ಅಷ್ಟು ಬದಲಾವಣೆಯನ್ನು ಮಾಡಬಹುದು ಅಂತ ತಮ್ಮ ಮಂತ್ರದ ಪ್ರಭಾವದಿಂದಲೇ ಈ ಅನುಗ್ರಹವನ್ನು ಮಾಡಿದ್ದಾರೆ. ಇದಷ್ಟರಿಂದಲೇ ಆ ಸತಿಯಾದ ಸತ್ಯವತಿ ಸಮಾಧಾನ ಪಟ್ಟುಕೊಳ್ಳುವಂತಹ ಸಂದರ್ಭ ಒದಗಿ ಬಂತು. ಹೀಗೆ ಕಾಲಾಂತರ ಗತಿಸುವಾಗ ಇತ್ತ ಗಾಧಿ ಪತ್ನಿಯಲ್ಲಿ ಪೌರಕುತ್ಸಿಯಲ್ಲಿ

ಗಾಧಿಯ ಪತ್ನಿಯಾದಂತಹ ಪೌರಕುತ್ಸಿಯಲ್ಲಿ ವಿಶ್ವಾಮಿತ್ರರ ಜನ್ಮವಾಗಿದೆ. ಆ ಚರುಪಿಂಡದ ಪ್ರಭಾವದಿಂದಾಗಿ ಅವನು ಕ್ಷತ್ರಿಯ ಕುಮಾರನಾದರೂ ಕೂಡ ಸಾತ್ವಿಕ ಅಂಶಗಳಿಂದ ಕೂಡಿದವನಾಗಿ, ಶಮದಮಾದಿಗಳಿಂದ ಕೂಡಿದವನಾಗಿ ಹುಟ್ಟಿದ. ಅವನೇ ಮುಂದೆ ವಿಶ್ವಾಮಿತ್ರ ಎನ್ನುವ ನಾಮದಿಂದ ತ್ರಿಲೋಕ ಪ್ರಸಿದ್ಧನಾಗುತ್ತಾನೆ. ಇತ್ತ ರಚಿಕನ ಪತ್ನಿಯಲ್ಲಿ ಜಮದಗ್ನಿಯ ಆವಿರ್ಭಾವವಾಗಿದೆ. ಆ ಜಮದಗ್ನಿಯು ಅಗ್ನಿಯಂತೆ ಜ್ವಾಜ್ವಲ್ಯಮಾನವಾದಂತಹ ತೇಜಸ್ಸನ್ನು ಇಟ್ಟುಕೊಂಡಂಥವನು. ಆ ಜಮದಗ್ನಿಯ ಮುಖಾರವಿಂದವನ್ನು ನೋಡಿ ರುಚಿಕ ಪತ್ನಿ ಅತ್ಯಂತ, ಆ ರುಚಿಕ ದಂಪತಿಗಳು ಸಂತೋಷಪಟ್ಟುಕೊಂಡಿದ್ದಾರೆ. ಆ ಎಲ್ಲ ತನ್ನ ತಂದೆಯಿಂದಲೇ ಎಲ್ಲ ಶಾಸ್ತ್ರಾದಿಗಳನ್ನು ಕಲಿತವನಾಗಿ ವಿದ್ಯಾಪಾರಂಗತನಾಗಿದ್ದಾನೆ ಜಮದಗ್ನಿ. ಇದೇ ಸಂದರ್ಭದಲ್ಲಿ, ಆ ತ್ರೇತಾಯುಗದ ಆದಿಕಾಲದ ಸಂದರ್ಭ, ಎಲ್ಲ ಕ್ಷತ್ರಿಯರು ಕೂಡ ಅತ್ಯಂತ ದುಷ್ಟರಾಗಬಿಟ್ಟಿದ್ರು. ಆ ದುಷ್ಟರ ಕಾರಣದಿಂದಾಗಿ ಪ್ರಜಾಪೀಡೆ ಉಂಟಾಗಿತ್ತು. ಹಾಗಾಗಿ ಎಲ್ಲ ದೇವತೆಗಳು ಮಾನವರು ಒತ್ತಟ್ಟಿಗೆ ಸೇರಿ ಭಗವಂತನಲ್ಲಿ ಮೊರೆ ಇಟ್ಟಿದ್ದರು. ಅವನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ.

ಶ್ರೀಮನ್ನಾರಾಯಣನಬಳಿಗೆ ಹೋಗಿ ಲೋಕಕ್ಕೆ ಬಂದಂತಹ ಆ ಕಂಟಕವನ್ನು, ಆ ಕ್ಷತ್ರಿಯರ ದೌಷ್ಟ್ಯವನ್ನೆಲ್ಲ ಕೇಳ್ತಾ ಇದ್ದಂತೆ ಭಗವಂತನೇ ಅಪ್ಪಣೆ ಕೊಡಿಸಿದನಂತೆ. ನಾನೇ ಮುಂದೆ ಒಂದು ದಿನ ಆ ಜಮದಗ್ನಿ ಮತ್ತು ರೇಣುಕಾ ದಂಪತಿಗಳಲ್ಲಿ ಅವತರಿಸಿ ಬಂದು ಆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡ್ತೇನೆ ಎನ್ನುವುದಾಗಿ ಅಭಯವಾಣಿಯನ್ನಿತ್ತು ಎಲ್ಲ ದೇವತೆಗಳನ್ನು ಕಳುಹಿಕೊಟ್ಟಿದ್ದಾರೆ. ಇಲ್ಲಿ ರೇಣುಕಾ ಮಹಾರಾಜನ ಮಗಳಾದಂತಹ ರೇಣುಕಿಯಿಂದ ಒಣಗೂಡಿ ದಾಂಪತ್ಯವನ್ನು ನಡೆಸ್ತಾ ಇದ್ದಂತಹ ಜಮದಗ್ನಿ ಆ ಶ್ರೇಷ್ಠ ದಂಪತಿಗಳಲ್ಲಿ ಭಗವಂತನ ಅವತಾರದ ಕಾಲ ಸನ್ನಿಹಿತವಾಗಿದೆ. ಎತ್ತೆತ್ತಲು ಪ್ರಕೃತಿಯಲ್ಲಿ ಶುಭ ಮಂಗಳಕರವಾದಂತಹ ಶಕುನಗಳು ಉಂಟಾಗಿದ್ದಾವೆ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಕೇಳಿ ಬರ್ತಾ ಇದೆ. ತ್ರೇತಾಯುಗದ ಆ ಪ್ರಮಾಥಿ ಸಂವತ್ಸರ ವೈಶಾಖ ಶುದ್ಧ ಶನಿವಾರದಂದು

ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಜಮದಗ್ನಿ ಮತ್ತು ರೇಣುಕೆಯರ ಗರ್ಭಸಂಭೂತನಾಗಿ ಭಗವಾನ್ ಮಹಾವಿಷ್ಣುವೇ ಪರಶುರಾಮ ರೂಪದಲ್ಲಿ ಅವತರಿಸಿ ಬಂದು ಎಲ್ಲ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿ ಲೋಕದಲ್ಲಿ ಧರ್ಮವು ನೆಲೆಗೊಳ್ಳುವಂತೆ ಅನುಗ್ರಹ ಮಾಡಿದ. ಅಂತಹ ಆ ಪರಶುರಾಮನ ದಿವ್ಯ ಚರಿತ್ರೆಯನ್ನು ಕೇಳಿದಂತಹ ನಮಗೆ ನಿಮಗೆಲ್ಲರಿಗೂ ಕೂಡ ಮಂಗಳ ಉಂಟಾಗಲಿ ಅಂತ ಹೇಳಿ ಮಂಗಳವನ್ನು ಮಾಡುವಂತೆ.

0: ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1424, 244-344-1515 ಹಾಗೂ 244-344-1416. ಧಾರವಾಡದ ಎಸ್ಟಿಡಿ ಕೋಡ್ 0836.
3: ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಜೂನ್ 16, 2026 ಮಂಗಳವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25ಕ್ಕೆ ಸಪ್ನಾ ಕಟ್ಟಿ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಜಮಖಂಡಿ ತಾಲೂಕಿನ ಚಿಮ್ಮಡದ ಸುಂದರವ ಮೇತ್ರಿ ಮತ್ತು ಸಂಗಡಗರಿಂದ ಚೌಡ್ಕಿ ಪದ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. 7:15ಕ್ಕೆ ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಹಾಡುಗಾರಿಕೆ. 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05ಕ್ಕೆ ಕುಮಾರ್ ಬಡಗೇರ್ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45ಕ್ಕೆ ಜನಪದ ಸಂಗೀತದಲ್ಲಿ ಹೆಬ್ಬಾಳದ ಫಕೀರವ್ವ ಗುಡಿಸಾಗರ್ ಮತ್ತು ಸಂಗಡಿಗರಿಂದ ಗೀಗೀಪದ. ಬದಾಮಿ ತಾಲೂಕಿನ ಕೆರೂರಿನ ವಿಠಲಪ್ಪ ಜ್ಞಾನಪ್ಪ ಪಲ್ಲೇದ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ. ಶೀಗಿಹಳ್ಳಿಯ ಈರಪ್ಪ ಫಕೀರಪ್ಪ ಬಬಲಿ ಮತ್ತು ಸಂಗಡಿಗರಿಂದ ಭಜನಾ ಪದ. 11:00ಗೆ ನಾಟಕ ಯಂತ್ರದ ಕರುಳು, ರಚನೆ ಡಾಕ್ಟರ್ ಗೋವಿಂದ ಮಣ್ಣೂರು, ನಿರ್ದೇಶನ ಮಂಜುಳಾ ಪುರಾಣಿಕ್. 11:30ಕ್ಕೆ ಲಲಿತ್ ಜೆ ರಾವ್ ಅವರ ಗಾಯನವಿದೆ. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ ವೇಳೆ ಸರಿಯಾಗಿ 11:08 ತರಂಗಾಂತರ ಮೂರ್ನೂರ

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ.
1: ಆಕಾಶವಾಣಿ ಧಾರವಾಡ.
2: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶ

ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.